0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಹೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ

ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ರವಿವಾರ, ದಿನಾಂಕ 30 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ಅಚ್ಚುಮೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6:00 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448605708.
1: ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಸುಪ್ರಭಾತ ಕಾರ್ಯಕ್ರಮದಲ್ಲಿ ಪಾಂಡುರಂಗ ಸುಪ್ರಭಾತ ಕೇಳುವಿರಿ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ವೀರೇಶಾನಂದ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ಸುಕನ್ಯಾ ಪಾಟೀಲ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ದಾನಮ್ಮ ತೆಗ್ಗಿನಕೇರಿ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ನವಲಗುಂದ ನಾಗಲಿಂಗೇಶ್ವರರ ಕುರಿತಾದ ಗೀತೆಯನ್ನು. ವೀಣಾವಾಣಿ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನವನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಸುಜಾತಾ ಮ್ಯಾಗೇರಿ ಅವರು. ಭಾವಗೀತೆ ಕೇಳುವಿರಿ ಮಂಜುಳಾ ಶ್ರೇಡದ್ ಹಾಗೂ ಸಂಗಡಿಗರಿಂದ. ರೈತ ಬಂಧು ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆಯ ಕುರಿತು ಡಾಕ್ಟರ್ ಚೇತನ್ ಬಾಬು ಅವರಿಂದ ಮಾಹಿತಿ ಕೇಳುವಿರಿ. ಭಜನಾ ಪದ ಹಾಡಲಿದ್ದಾರೆ ನೇತಾಜಿ ಯುವಕ ಮಂಡಳಿ ಭಜನಾ ತಂಡದವರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಔದಾರ್ಯ ಬೇಕು ಕಥೆಯನ್ನು ಕೇಳುವಿರಿ. ಸೋಬಾನ ಪದ ಹಾಡಲಿದ್ದಾರೆ ಲಲಿತಮ್ಮ ಹಿರೇಮಠ ಹಾಗೂ ಸಂಗಡಿಗರು. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣ ನೆಡುಗುಂದಿ ಅವರು ಮಾಹಿತಿ ನೀಡುವರು.

ಪ್ರೀತಿಯ ಬಂಧುಗಳೇ, ಇವತ್ತಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ದಿನಪತ್ರಿಕೆ, ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತಹ ವಿಜಯ ಕರ್ನಾಟಕ ಪತ್ರಿಕೆಯ ಸಿಬ್ಬಂದಿ ವರ್ಗದೊಂದಿಗೆ ನಾಲ್ಕಾರು ವಿಷಯಗಳನ್ನು ನಾನು ಹಂಚಿಕೊಳ್ತಕ್ಕಂಥ ಒಂದು ಸುಸಂದರ್ಭ. ವಿಜಯ ಕರ್ನಾಟಕ ಪತ್ರಿಕೆ ಪ್ರಾರಂಭದಿಂದಲೂ ಕೂಡ ನನಗೆ ಅತ್ಯಂತ ಪ್ರಿಯವಾದ ಪತ್ರಿಕೆ. ಈ ಪತ್ರಿಕೆಯನ್ನು ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಇವತ್ತೂ ಕೂಡ ದಿನಂಪ್ರತಿ ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದ್ತೇನೆ. ಈ ಪತ್ರಿಕೆಯ

ಪತ್ರಿಕೆಯ ಯಶಸ್ವಿ ನಿರ್ವಹಣೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದೊಂದಿಗೆ ನಮ್ಮ ಆಶ್ರಮದ ಬಾಗಿಲಿಗೆ ಪ್ರತಿದಿನವೂ ನನಗೆ ವಿಜಯ ಕರ್ನಾಟಕ ಪತ್ರಿಕೆಯನ್ನು ತಲುಪಿಸ್ತಾ ಇರತಕ್ಕಂಥ ಆ ಪುಟ್ಟ ಬಾಲಕನಾಗಿ ಎಲ್ಲರಿಗೂ ಕೂಡ ಪ್ರಥಮವಾಗಿ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಿನಪತ್ರಿಕೆಗಳು ಹಲವಾರು ರೀತಿಯಲ್ಲಿ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರಿದೆ. ಇದನ್ನು ತುರ್ತು ಸಾಹಿತ್ಯ ಅಂತ ನಾವು ಗಮನಿಸ್ತೇವೆ. ಪತ್ರಿಕೆಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಅವಲೋಕಿಸ್ತಾ ಹೋದಾಗ ಪತ್ರಿಕೆಯ ನೈಜ ಧರ್ಮ, ಮನೋಧರ್ಮ ಅದನ್ನು ಮೂಲವಾಗಿಟ್ಟುಕೊಂಡು ಯಾವ ರೀತಿಯ ಸಿದ್ಧಾಂತಕ್ಕೆ ಅದು ಮೊರೆ ಹೋಗಿದೆ ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ನಮಗೇನು ಅಂಥ ಕಷ್ಟದ ಸಂಗತಿಯೇನು ಅದಾಗೋದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ವೈಚಾರಿಕವಾದ ಬೌದ್ಧಿಕವಾದ ವಿಷಯಗಳನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಭಾವನಾತ್ಮಕವಾದ, ಧಾರ್ಮಿಕವಾದ, ಆಧ್ಯಾತ್ಮಿಕ ವಿಚಾರಗಳನ್ನು ಎರಡನೆಯ ಸ್ಥಾನದಲ್ಲಿ ಗುರುತಿಸುವಂತಹ ಪತ್ರಿಕೆಗಳು ಕೆಲವಾದರೆ, ಶಾಶ್ವತ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು, ಅಡಿಪಾಯವಾಗಿಟ್ಟುಕೊಂಡು, ಈ ಸಂಸ್ಕೃತಿಯ ಅಡಿಪಾಯದ ಮೇಲೆ ನಾಗರಿಕ ಪ್ರಪಂಚದ ಆಗುಹೋಗುಗಳಲ್ಲಿನ ಉತ್ತಮ ವಿಷಯಗಳನ್ನು ಹೆಕ್ಕಿ ಅವುಗಳನ್ನು ಪರಿಚಯಿಸುವಂತಹ ಒಂದು ಸುಸಂಸ್ಕೃತ ಪ್ರಯತ್ನಕ್ಕೆ ಕೆಲವೇ ಪತ್ರಿಕೆಗಳು ತಮ್ಮನ್ನು ಬದ್ಧವಾಗಿಸಿಕೊಂಡಿರುತ್ತವೆ. ಅಂತಹ ವಿಚಾರದಲ್ಲಿ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರ ಈ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರತಕ್ಕಂಥ ವಿಜಯ ಕರ್ನಾಟಕ ಪತ್ರಿಕೆಯಿಂದ ನಾನು ಈ ಎರಡನೆಯ ವಿಭಾಗದಲ್ಲಿ ಗುರುತಿಸ್ತೇನೆ. ಸಂಸ್ಕೃತಿಯನ್ನು ಅಡಿಪಾಯವಾಗಿಟ್ಟುಕೊಂಡು ನಾಗರಿಕತೆಯನ್ನು ಆರೋಗ್ಯಕರವಾದ ಪ್ರಮಾಣದಲ್ಲಿ ಜನತೆಗೆ ಮುಟ್ಟಿಸುವಂತಹ ಒಂದು ಶ್ರೇಷ್ಠವಾದ ಜ್ಞಾನ ಯಜ್ಞವನ್ನು ವಿಜಯ ಕರ್ನಾಟಕ ಪತ್ರಿಕೆ ಬಹಳ ಚೆನ್ನಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ಶ್ರೀ ಕೋಣೆಮನೆಯವರಿಗೆ ಮೊದಲು ನನಗೆ ಅತ್ಯಂತ ಗೌರವಾನ್ವಿತರಾಗಿದ್ದ ಸನ್ಮಾನ್ಯ ಶ್ರೀ ತಿಮ್ಮಪ್ಪ ಭಟ್ರವರು ಈ ಪತ್ರಿಕೆಯನ್ನು ಮುನ್ನಡೆಸಿದ ದಿನಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಪತ್ರಿಕೆ ಒಟ್ಟಾರೆ ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಅತ್ಯುತ್ತಮ ವಿಷಯಗಳನ್ನು ಮುಟ್ಟಿಸುವ ಜ್ಞಾನ ಯಜ್ಞದ ಕೈಂಕರ್ಯದಲ್ಲಿ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಬೇಸರದಿಂದ ನಮ್ಮ ಆತ್ಮೀಯರಾಗಿದ್ದಂತಹ ಶ್ರೀ ಗೌರಿಪುರ ಚಂದ್ರು ಅವರ ನಿರ್ಗಮನವನ್ನು ನೆನಪು ಮಾಡಿಕೊಳ್ತೇನೆ. ಹಲವಾರು ಸಂದರ್ಭಗಳಲ್ಲಿ ಅವರು ವಿಶೇಷವಾಗಿ ಬೋಧಿವೃಕ್ಷಕ್ಕೆ, ಲವಲವಿಕೆಗೆ ಹಲವಾರು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಂಡು ನನ್ನ ಬರಹಗಳನ್ನು ತರಿಸ್ಕೊಳ್ತಾ ಇದ್ದರು. ಅದೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ಇವತ್ತು ಹಸಿರಾಗಿ ಉಳಿದಿದೆ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಶ್ರೀರಾಮಸ್ವಾಮಿಯವರು ಇವತ್ತು ನಮ್ಮ ಬೋಧಿವೃಕ್ಷದ ವಿಭಾಗವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಪತ್ರಿಕೆ ಸರ್ವಾಂಗ ಸುಂದರವಾಗಿ ಸರ್ವ ರೀತಿಯಿಂದಲೂ ಕೂಡ ಒಂದು ಆರೋಗ್ಯಕರವಾದ, ಹೇಗೆ ಮನುಷ್ಯನಿಗೆ ಪೌಷ್ಟಿಕ ಆಹಾರ ಅವನ ಶರೀರದ ಇಡೀ ಆರೋಗ್ಯಕ್ಕೆ ಅತ್ಯವಶ್ಯಕವೋ ಹಾಗೆ ಸಮಾಜದ ಅಭ್ಯುದಯಕ್ಕೆ, ಸಮಾಜದಲ್ಲಿ ಉತ್ತಮ ವಿಚಾರಗಳ ಪ್ರಸರಣಕ್ಕೆ ವಿಶೇಷವಾದ ಕೈಂಕರ್ಯ ಹೊತ್ತು ಶ್ರಮಿಸ್ತಾ ಇರತಕ್ಕಂಥ ವಿಜಯ ಕರ್ನಾಟಕ ಬಳಗವನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಅಭಿನಂದಿಸ್ತೇನೆ. ಮತ್ತು ನೀವು ಕೂಡ ಪ್ರೀತಿಯಿಂದ, ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ವಿಜಯ ಕರ್ನಾಟಕ ಪತ್ರಿಕೆಯ ಹೆಮ್ಮೆಯ ಕುಟುಂಬದ ಒಬ್ಬ ಆತ್ಮೀಯ ಸದಸ್ಯನಾಗಿ ನಾನು ಕೂಡ ಈ ಪತ್ರಿಕೆಯನ್ನು ಆನಂದಿಸ್ತಾ ಇದ್ದೇನೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ನಾನು ಇವತ್ತಿನ ವಿಚಾರಕ್ಕೆ ನೇರವಾಗಿ ಪ್ರವೇಶ ಮಾಡ್ತೇನೆ. ಬದುಕಿನಲ್ಲಿ, ದಿನನಿತ್ಯದ ಬದುಕಿನಲ್ಲಿ ಒತ್ತಡಗಳನ್ನು ನಿರ್ವಹಿಸುವ ಬಗೆ ಹೇಗೆ ಅನ್ನುವಂಥದ್ದು ಇವತ್ತಿನ ವಿಚಾರವಾಗಿದೆ. ಬಹಳ ಸೊಗಸಾದ ವಿಷಯ ಇದಾಗಿದೆ. ಪತ್ರಿಕಾ ಕಾರ್ಯಾಲಯದಲ್ಲಿ 1000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಹಲವಾರು ಜನ ಈ ಸಂದರ್ಭದಲ್ಲಿ ಈ ಒತ್ತಡಗಳಲ್ಲಿದ್ದಾರೆ. ಅದು ಕೌಟುಂಬಿಕವಾದ ಕಾರಣಗಳಿರಬಹುದು, ತಾವು ಕಾರ್ಯನಿರ್ವಹಿಸುವಂತಹ ಕಾರ್ಯಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ಇನ್ವೈಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಒತ್ತಡಗಳ ನಿರ್ವಹಣೆಯ

ಬಗ್ಗೆ ಒಂದು ಜನರಲ್ ಟಾಪಿಕ್ ಅನ್ನು ಕೊಟ್ಟು ಅದರ ಬಗ್ಗೆ ಮಾತನಾಡಬೇಕು ಅಂತ ಪತ್ರಿಕಾ ಕಾರ್ಯಾಲಯ ನನ್ನನ್ನು ಪ್ರೀತಿಯಿಂದ ವಿನಂತಿಸಿದೆ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಗಹನವಾಗಿ ಈ ವಿಷಯವನ್ನು ತೆಗೆದುಕೊಂಡು ಆ ಗಹನವಾದ ವಿಸ್ತೃತವಾದ ವಲಯದಲ್ಲಿ ನಮ್ಮ ಕ್ಷೇತ್ರವನ್ನು ಕೂಡ ಗುರುತಿಸಿಕೊಂಡು ಅಲ್ಲಿ ನಾವು ಹೇಗೆ ನಮ್ಮ ಬದುಕಿನ ಈಗ ನಮಗೆ ಎದುರಾಗಿರ್ತಕ್ಕಂಥ ಒತ್ತಡಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋ ವಿಷಯದಲ್ಲಿ ಗಮನಿಸುವಂತಹ ಒಂದು ವಿಶೇಷವಾದ ಸಂದರ್ಭ ಇದಾಗಿದೆ. ಮೊದಲನೇದಾಗಿ ನಾನು ಬಹಳ ಪ್ರೀತಿಯಿಂದ ಬದ್ಧತೆಯಿಂದ ವಿಜಯ ಕರ್ನಾಟಕ ಪತ್ರಿಕೆಯ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ವಿನಂತಿಸ್ಕೊಳ್ಳೋದು ಏನು ಅಂತಂದರೆ, ನಿಜ ಪತ್ರಿಕೆ 365 ದಿವಸವೂ ಕೂಡ ಒಂದು ರೀತಿಯಲ್ಲಿ ವಿಚಾರ ಕ್ರಾಂತಿಯ ಹೋರಾಟಕ್ಕೆ ಸನ್ನದ್ಧವಾಗಿರುತ್ತೆ. ವಿಚಾರ ಕ್ರಾಂತಿ ಅನ್ನುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಪ್ರಪಂಚದಲ್ಲಿ ಬೌದ್ಧಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ಮೌಲಿಕವಾಗಿ ನಾವು ಬದುಕಬೇಕು ಅಂತಂದರೆ ಆ ಹೋರಾಟದ ಸ್ತರವೇ ಬೇರೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಪಂಚದಾದ್ಯಂತ 700 ಕೋಟಿ ಜನ ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳೇ ನನ್ನ ಪತ್ರಿಕಾ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿಯೂ ಕೂಡ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಮೊದಲನೆಯ ಒಂದು ರೀತಿಯಲ್ಲಿ ಸಹಜವಾದ ಸಮಾಧಾನವಾದ ನಿರ್ಣಯ ಏನು ಅಂತಂದರೆ, ಇಡೀ ಪ್ರಪಂಚಕ್ಕೆ ಒದಗಿರ್ತಕ್ಕಂಥ ಈ ಸಮಸ್ಯೆ ನಮ್ಮ ಪಾಲಿಗೂ ಬಂದಿದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ವರ್ಷಕ್ಕೆ 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗತಕ್ಕಂಥವನು. ಕಳೆದ 30 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ವರ್ಷ ನನ್ನ ಕಾರ್ಯಕ್ರಮ ಕಡಿಮೆ ಆಗಿದೆ ಅಂದರೆ ಅದು 250 ಕಾರ್ಯಕ್ರಮ ಅಷ್ಟೆ. ಕನಿಷ್ಠ 300 ಕಾರ್ಯಕ್ರಮಗಳನ್ನು 20 ವರ್ಷಕ್ಕೂ ಹೆಚ್ಚು ಕಾಲ ವರ್ಷದಲ್ಲಿ 300ರಂತೆ ನಿರ್ವಹಿಸ್ತಾ ಬಂದಿರತಕ್ಕಂಥವನು. ನಮಗೂ ಕೂಡ ಸಂಸ್ಥೆಯ ದೃಷ್ಟಿಯಿಂದ ಸಾಕಷ್ಟು ಕೋವಿಡ್ನ ಸಮಸ್ಯೆಗಳು ಮೂಡಿ ಬಂದಿದೆ. ಏಕೆಂತಂದರೆ ಆಶ್ರಮ ಸುಮಾರು 40-50 ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಹೊತ್ತಿದೆ. ತಂದೆ ತಾಯಿಗಳೊಂದಿಗೆ ವಾಸ ಮಾಡ್ತಾ ಇರತಕ್ಕಂಥ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಟ್ಟು ಅವರ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋಬೇಕಾಗಿದೆ. ಆಶ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿರ್ತಾರೆ, ಪೂಜ್ಯಯತಿಗಳಿರ್ತಾರೆ, ಸಿಬ್ಬಂದಿ ವರ್ಗ ಇರುತ್ತೆ. ಆದರೆ 6 ತಿಂಗಳ ಈ ಸುದೀರ್ಘ ಕಾಲ ಆಶ್ರಮದ ಮುಖ್ಯ ದ್ವಾರದಿಂದ ನಾನು ಹೊರಗೆ ಹೋಗೋದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ಭಕ್ತರು ಇಷ್ಟಪಟ್ಟರೂ ಕೂಡ ಆಶ್ರಮದ ಒಳಕ್ಕೆ ಬಂದು ನನ್ನನ್ನು ಭೇಟಿ ಮಾಡೋದಕ್ಕೂ ಕೂಡ ಈಗ ಸದ್ಯದಲ್ಲಿ ಅವಕಾಶ ಇಲ್ಲ. ಕಾರಣ ಈ COVID-19 ಒಂದು ಭಯಾನಕವಾದ ದುಷ್ಪರಿಣಾಮ. ಆ ದೃಷ್ಟಿಯಲ್ಲಿ ಒಬ್ಬ ಸನ್ಯಾಸಿಯಾಗಿ ನನಗೂ ಕೂಡ ಇವತ್ತಿನ ಈ ಸಮಸ್ಯೆಯ ಅರಿವಿದೆ. ಆದರೆ ಧೈರ್ಯ ತಂದುಕೊಳ್ಳಬೇಕಾದ ಮತ್ತು ನಿಜವಾದ ರೀತಿಯಲ್ಲಿ ಈ ಸನ್ನಿವೇಶವನ್ನು ನಿರ್ವಹಿಸಬೇಕಾದಂತಹ ದೊಡ್ಡ ಸವಾಲು ಪ್ರಪಂಚದ 700 ಕೋಟಿ ಜನಸಂಖ್ಯೆಗೂ ಕೂಡ ಬಂದುಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ರಾಷ್ಟ್ರವೊಂದಕ್ಕೆ ಶತ್ರು ರಾಷ್ಟ್ರವನ್ನು ಗುರುತಿಸಬಹುದಾಗಿತ್ತು. ಒಂದು ರಾಷ್ಟ್ರದ ಶತ್ರು ರಾಷ್ಟ್ರ ಇಂಥದ್ದು ಅಂತ ಹೇಳಬಹುದಾಗಿತ್ತು. ಆದರೆ ಇವತ್ತಿನ ದಿವಸ ಇಡೀ ಪ್ರಪಂಚದ ಜನಸಂಖ್ಯೆಗೆ COVID-19 ಕೊರೋನಾ ವೈರಸ್ ಒಂದು ಕಾಮನ್ ಎನಿಮಿಯಾಗಿ, ಒಂದು ಶತ್ರುವಾಗಿ, ಎಲ್ಲರಿಗೂ ಏಕಶತ್ರುವಾಗಿ ಅದು ನಮ್ಮನ್ನು ಎದುರಿಸ್ತಾ ಇದೆ. ಆದರೆ ನಾವು ಹೆದರಬಾರದು, ಇದನ್ನು ಸರಿಯಾದ ಜೀವನ ವಿಧಾನದಿಂದ ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕಾದ್ದು, ಈ ಸಮಸ್ಯೆ ಪಕ್ಕದ ಮನೆಯವರಿಗಿಲ್ಲ, ಪಕ್ಕದೂರಿನವ್ರಿಗಿಲ್ಲ, ಪಕ್ಕದ ರಾಷ್ಟ್ರದವ್ರಿಗಿಲ್ಲ ಅಂತಲ್ಲ, ಇಡೀ ಭೂಮಂಡಲಕ್ಕೆ ಈ ಸಮಸ್ಯೆ ಇರೋದ್ರಿಂದ ಎಲ್ಲರ ನಡುವೆ ನಾನೂ ಕೂಡ ಈ ಸಮಸ್ಯೆಯಲ್ಲಿ ಪಾಲುದಾರನಾಗಿದ್ದೇನೆ. ಇದನ್ನು ನಿರ್ವಹಿಸುವ ವಿಷಯದಲ್ಲಿ ನನ್ನದೂ ಒಂದು ಪಾತ್ರ ಇದೆ ಅನ್ನುವ ಒಂದು ನೈತಿಕವಾದ ನಿರ್ಣಯಕ್ಕೆ ಸಮಾಧಾನಕರವಾದ ಮತ್ತು ನಿರಾತಂಕದ ನಿರ್ಣಯಕ್ಕೆ ನಾವು ಬರಬೇಕಾಗಿದೆ. ಇಲ್ಲಿ ಭಯಪಟ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ನಾವು ಮನುಷ್ಯನನ್ನು ಗಮನಿಸ್ತಾ ಬಂದಾಗ ಅವನು ಎದುರಿಸುವಂತಹ ಸಮಸ್ಯೆಗಳನ್ನು ನಮ್ಮ ಋಷಿಗಳು ಪ್ರಧಾನವಾಗಿ 3 ವಿಧವಾಗಿ ವಿಂಗಡಿಸ್ತಾರೆ. ಒಂದು, ಪ್ರಕೃತಿಯಿಂದ ಬರುವ ತೊಂದರೆಗಳು. ಪ್ರಕೃತಿಯಿಂದ ಸಾಕಷ್ಟು ತೊಂದರೆ ಬರುತ್ತೆ ನಮಗೆ. ಭೂಕಂಪ ಆಗಬಹುದು, ಅತಿವೃಷ್ಟಿ ಆಗಬಹುದು,

ಅನಾವೃಷ್ಟಿ ಆಗಬಹುದು, ಸನ್ಸ್ಟ್ರೋಕ್ ಆಗಬಹುದು, ಚಂಡಮಾರುತ ಆಗಬಹುದು, ಯಾವುದೋ ರೀತಿಯಲ್ಲಿ ಪ್ರಕೃತಿ ತನ್ನ ಸಮಸ್ಯೆಯನ್ನು ನಮ್ಮ ಮೇಲಿಡುತ್ತೆ. ಗ್ರಹಣಗಳು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಎಷ್ಟೋ ಜನ ಈ ಗ್ರಹಣವನ್ನು ನೋಡಬಾರದು, ಗ್ರಹಣದ ಸಮಯದಲ್ಲಿ ಆಹಾರ ಸ್ವೀಕರಿಸಬಾರದು, ಗ್ರಹಣವನ್ನು ತೆರೆದ ಕಣ್ಣಿನಿಂದ ನೋಡಬಾರದು ಅನ್ನುವಂತಹ ಅನಾದಿ ಕಾಲದಿಂದ ಇರತಕ್ಕಂಥ ಒಂದು ನಂಬಿಕೆಯನ್ನು ಮೂಢನಂಬಿಕೆ ಅಂತ ಅದನ್ನು ಪ್ರಸ್ತಾಪಿಸಿ ಗ್ರಹಣವನ್ನು ಉಪೇಕ್ಷಿಸುವಂತಹ ತಮ್ಮದೇ ರೀತಿಯಲ್ಲಿ ಆ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ನಾನೊಬ್ಬರು ವೈದ್ಯರನ್ನು ಕೇಳಿದಾಗ, ಒಬ್ಬ ವಿಜ್ಞಾನಿಯನ್ನು ಕೇಳಿದಾಗ ಅವರು ಕೊಟ್ಟಂತಹ ಉತ್ತರ ಬಹಳ ಸೊಗಸಾಗಿದೆ. ಯಾವ ಕಾಲದಲ್ಲಿ ಈ ಗ್ರಹಣಗಳ ವಿಷಯದಲ್ಲಿ ನಮಗೆ ಪರಿಹಾರ ಅಂತಕ್ಕಂಥದ್ದು ಇರಲಿಲ್ವೋ, ಇವತ್ತಿಗೂ ನಾವು ನೋಡ್ತೇವೆ ಕೆಲವು ಗ್ರಹಣಗಳ ಸಂದರ್ಭದಲ್ಲಿ ನೇಕೆಡ್ ಐಸಿಂದ ನೋಡಿದ್ರೆ ನಮ್ಮ ದೃಷ್ಟಿ ಹೊರಟು ಹೋಗುತ್ತೆ. ಅಲ್ಟ್ರಾವೈಲೆಟ್ ರೇಸ್, ಪಾಯ್ಸನಿಕ್ ಅಂಡ್ ಟಾಕ್ಸಿಕ್ ರೇಸ್ ನಮ್ಮ ಕಣ್ಣಿನ ಸೂಕ್ಷ್ಮ ಪದರಗಳನ್ನು ಕೊಂದು ಹಾಕ್ಬಿಡುತ್ತೆ, ಅದನ್ನು ಸುಟ್ಟಾಕ್ಬಿಡುತ್ತೆ, ಪರ್ಮನೆಂಟಾಗಿ ನಾವು ಅಂಧರಾಗ್ಬಿಡ್ತೇವೆ. ಆದ್ದರಿಂದ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಪೋಸ್ ಆಗಬಾರ್ದು ಅನ್ನೋದು ಒಂದು ವೈಜ್ಞಾನಿಕ ಕಾರಣ. ಆ ವಿಜ್ಞಾನಿ ನನಗೆ ಇನ್ನೂ ಒಂದು ಉದಾಹರಣೆ ಕೊಟ್ಟರು, ಗರ್ಭಿಣಿಯಾದಂತಹ ತಾಯಿ ಮೇಲಿಂದ ಮೇಲೆ ಸ್ಕ್ಯಾನಿಂಗ್ಗೆ ಒಳಪಡಬಾರ್ದು. ಅವಳು ಸ್ಕ್ಯಾನಿಂಗನ್ನು ಹೆಚ್ಚು ಹೆಚ್ಚು ಒಳಪಟ್ಟಿದ್ದೆ ಆದರೆ ಒಳಗಡೆ ಬೆಳೀತಾ ಇರತಕ್ಕಂಥ ಆ ಶಿಶುವಿನ ಮೇಲೆ ದುಷ್ಪರಿಣಾಮ ಆಗುತ್ತೆ, ಆ ಮಗುವಿನ ಮೇಲೆ ಯಾವುದೇ ರೀತಿಯ ಅಹಿತಕರವಾದ ಪರಿಣಾಮ ಆಗಬಹುದು. ಆದ್ದರಿಂದ ಗ್ರಹಣದ ಟೈಮ್ನಲ್ಲಿ ಆಚೆಗೆ ಬರಬಾರ್ದು, ಆ ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂತಕ್ಕಂಥ ನಿಯಮಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ವಿಷಯವನ್ನು ಇಲ್ಲಿಗೆ ಬಿಡ್ತೇನೆ. ಒಟ್ಟಾರೆ ಈ ನಿಯಮಗಳನ್ನು ಅನಾದಿ ಕಾಲದಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ವಿಷಯದಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಅಂತಕ್ಕಂಥದ್ದನ್ನು ನಾವು ತಗೋಬೇಕೇ ಹೊರತು ಅದನ್ನು ಸಾರಾಸಗಟು ಮೌಢ್ಯತೆ ಅಂತ ನಾವು ರೌಂಡ್ ಆಫ್ ಮಾಡೋಕ್ಕೆ ಆಗೋದಿಲ್ಲ. ಪ್ರಕೃತಿಯಿಂದ ಬರ್ತಕ್ಕಂಥ ತೊಂದರೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಪ್ರಕೃತಿಯಿಂದ ಬರುವ ತೊಂದರೆಗಳಿಗೆ ಯಾರನ್ನೂ ಕೂಡ ನಾವು ನೇರವಾಗಿ ಹೊಣೆಗಾರರನ್ನಾಗಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಪರಮಾತ್ಮನ ಪ್ರಾರ್ಥನೆಯೊಂದನ್ನು ಬಿಟ್ಟರೆ ಭಗವಂತನನ್ನು, ಯಾರು ಸೃಷ್ಟಿಕರ್ತನಾಗಿದ್ದಾನೆಯೋ ಸೃಷ್ಟಿಕರ್ತನ ಬಗ್ಗೆ ಕೂಡ ನಮಗೆ ನಂಬಿಕೆ ಬೇಕು. ನಾವು ಒಂದು ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ನಲ್ಲಿ ಅದರ ನ್ಯೂಕ್ಲಿಯಸ್ಸನ್ನು ತೋರಿಸ್ತೇವೆ, ಅದರಲ್ಲಿರ್ತಕ್ಕಂಥ ಯಾವುದೇ ರೀತಿಯ ದ್ರವ ಪದಾರ್ಥವನ್ನು ತೋರಿಸ್ತೇವೆ, ಅದರ ಇನ್ಗ್ರೀಡಿಯೆಂಟ್ಸನ್ನು ತೋರಿಸ್ತೇವೆ. ಆದರೆ ಯಾರಾದರೂ ವಿಜ್ಞಾನಿ ಆ ಸೆಲ್ಲೊಳಗೆ ಜೀವವನ್ನು ಯಾರು ತುಂಬಿದ್ರು ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಹೇಳೋದಕ್ಕೆ ಕಷ್ಟವಾಗಿದೆ. ಆದ್ದರಿಂದ ವೈ ಅಂಡ್ ಹೌ ಫ್ಯಾಕ್ಟರ್ಸ್ ಅನ್ನೋ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ಪ್ರಪಂಚವನ್ನು ಒಂದು ವಿಶೇಷವಾದ ಕ್ರಮದಲ್ಲಿ ನಡೆಸ್ತಾ ಇರತಕ್ಕಂಥ ಬಹಳಷ್ಟು ಜನಕ್ಕೆ ಅಗೋಚರವಾದ ಒಂದು ನಿಗೂಢ ಶಕ್ತಿ ಇದೆ, ಅದನ್ನು ದೇವರು ಅಂತ ಕರೀತೇವೆ. ಅದನ್ನು ಹಲವಾರು ರೀತಿಯಲ್ಲಿ ನಮ್ಮ ಬೌದ್ಧಿಕ ಭಾವನಾತ್ಮಕ ಸಾಮರ್ಥ್ಯಕ್ಕೆ ಅದನ್ನು ಹೊಂದಿಸಿ ನಾವು ಅದಕ್ಕೆ ಹೆಸರು ಕೊಡ್ತೇವೆ. ಸಕ್ಕರೆ ಒಂದೇ ಆದರೂ ಸಕ್ಕರೆ ಅಚ್ಚಿನ ಆಕಾರ ಬೇರೆ, ಹಾಗೆ ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಒಬ್ಬನೇ ಆದರೂ ಕೂಡ ಅವನನ್ನು ನಮ್ಮ ನಮ್ಮ ಇಚ್ಛೆಗೆ ತಕ್ಕಂತೆ, ನಮ್ಮ ನಮ್ಮ ಆಯ್ಕೆಗೆ ಅಭಿರುಚಿಗೆ ತಕ್ಕಂತೆ ನಾವು ಕರೀತೇವೆ. ಪ್ರಕೃತಿಯಿಂದ ಬರ್ತಕ್ಕಂಥ ತೊಂದರೆಗಳ ವಿಷಯದಲ್ಲಿ ನಾವು ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸಂಪ್ರೀತನನ್ನಾಗಿಸುವಂಥದ್ದು ಒಂದು ಯೋಗ್ಯವಾದಂತಹ ಪ್ರಾರ್ಥನೆಯ ಕ್ರಮ. ಆ ನಿಟ್ಟಿನಲ್ಲೇ ಪ್ರಾಚೀನ ಭಾರತೀಯರು ಇದನ್ನೆಲ್ಲ ಗಮನಿಸಿದ್ರು. ದುಷ್ಟ ರಾಕ್ಷಸರ ಉಪಟಳಕ್ಕಾಗಿ ಪರಮಾತ್ಮ ಶಕ್ತಿ ಹೆಚ್ಚಲಿಂದ ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ರು. ಹೋಮ ಹವನಾದಿಗಳನ್ನು ಎಂದೂ ಕೂಡ ನಾವು ಮೂಢನಂಬಿಕೆ ಅಂತ ಕರೀಬಾರ್ದು. ಮನುಷ್ಯ ಯಾವುದನ್ನು ಸ್ವೀಕರಿಸ್ತಾನೋ, ಯಜ್ಞ ಅಂತಂದರೆ ಯಜ್ಞ ಅಂತಕ್ಕಂಥದ್ದು ಪರಮ ಪವಿತ್ರವಾದ ಕಾರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಅರ್ಥವನ್ನು ಗಮನಿಸ್ತೇವೆ. ಯಜ್ಞ ಅಂದರೆ ಕೇವಲ ಹೋಮಕುಂಡವನ್ನು ನೋಡಿ, ಆ ಹೋಮಕುಂಡದಲ್ಲಿ ಅಗ್ನಿದೇವನನ್ನು ಸ್ವಾಗತಿಸಿ ನಾವು ಏನೇನು ಪದಾರ್ಥಗಳನ್ನು ಅಲ್ಲಿ ಅರ್ಪಿಸ್ತೇವೋ ಅದನ್ನು ಬಹಳಷ್ಟು ಬುದ್ಧಿಜೀವಿಗಳು ನಾವು ನಷ್ಟ ಮಾಡ್ತಾ ಇದ್ದೇವೆ. ನಾವು ವಸ್ತ್ರವನ್ನು ನಷ್ಟ ಮಾಡ್ತಾ ಇದ್ದೇವೆ, ತುಪ್ಪ ಸುರಿತಾ ಇದ್ದೇವೆ ಎನ್ನುವಂತಹ ಲಘುವಾದ ಅತ್ಯಂತ ಅಸಹ್ಯವಾದ ಮಾತುಗಳಲ್ಲಿ ಹೇಳ್ತಾರೆ. ಹಾಗಲ್ಲ, ಅದು ಇಡೀ ಪ್ರಕೃತಿ ದೇವನಿಗೆ ಸಾಂಕೇತಿಕವಾಗಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಅರ್ಪಿಸುವಂತಹ ಒಂದು ವಿಶೇಷವಾದ ಯಜ್ಞ, ಒಂದು ಪವಿತ್ರ ಕಾರ್ಯ, ಲೋಕ ಕಲ್ಯಾಣಾರ್ಥವಾದ ನಿಸ್ವಾರ್ಥ ಕಾರ್ಯ. ಹೋಮದ ಮಂತ್ರಗಳನ್ನು ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಕಡೆಕಡೆಯಲ್ಲಿ ಪ್ರತಿಯೊಂದು ಶ್ಲೋಕ ಆಗಿದ ತಕ್ಷಣ, ಪ್ರತಿಯೊಂದು ಸಮರ್ಪಣೆ ಆದ ತಕ್ಷಣ, ನಮಮ ಇದು ನನ್ನದಲ್ಲ, ಇದು ಪರಮಾತ್ಮ ನೀನು ಸುಪ್ರೀತನಾಗೋದಕ್ಕೆ ಜಗತ್ತಿನ ಎಲ್ಲರ ಪ್ರತಿನಿಧಿಯಾಗಿ ನಾನು ಕೊಡ್ತಾ ಇದ್ದೇನೆ.

ರೈತ ಬಾಂಧವರುಗಳ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 30ರಂದು ಮಳೆಯಾಗುವ ಸಂಭವನೀಯತೆ ಇಲ್ಲ. ಹಗಲಿನ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 79% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 50% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ಇಂದು ಚಿಂತನ ವಿಷಯದಲ್ಲಿ ಅಹಿಂಸೆಯ ಬಗ್ಗೆ ಮಾತನಾಡಲಿದ್ದೇನೆ. ಅಹಿಂಸಾ ಇದು ಸಂಸ್ಕೃತ ಪದವಾಗಿದ್ದು ಅಹಿಂಸೆಯು ಭಾರತೀಯ ವಿವಿಧ ಧರ್ಮಗಳು ಅನುಸರಿಸುವ ಒಂದು ಮೂಲಭೂತ ತತ್ವವಾಗಿದೆ. ಅಹಿಂಸಾ ಎಂಬ ಪದವಾಗಿದ್ದು ಇದರ ಅರ್ಥ ಅಹಿಂಸೆ ಅಥವಾ ಗಾಯರಹಿತ. ಅಹಿಂಸಾ ಅಭ್ಯಾಸವು ಹಿಂದೂ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಂತಹ ಧರ್ಮಗಳ ಪ್ರಮುಖ ಅಂಶವಾಗಿದೆ. ಅಹಿಂಸಾ ಎಂದರೆ ಬಲಹೀನತೆ, ದೌರ್ಬಲ್ಯ ಅಥವಾ ಬಯಕೆಗಳಿಲ್ಲದ, ಧೈರ್ಯವಿಲ್ಲದ ರೀತಿ ಮತ್ತು ಎಲ್ಲ ಜೀವಿಗಳ ಹಕ್ಕುಗಳನ್ನು ಗೌರವಿಸುವುದು. ಇದು ಹಿಂಸೆ, ಪೀಡೆ ಅಥವಾ ಹಾನಿಯನ್ನು ತಡೆಯಲು ಮತ್ತು ಮಾನವೀಯತೆ, ಸಹಾನುಭೂತಿ ಮತ್ತು ದಯೆಯನ್ನು ಒತ್ತಿ ಹರಿಸಲು ಒಂದು ಶ್ರೇಷ್ಠ ತತ್ವವಾಗಿದೆ. ಅಹಿಂಸೆಯ ಮಹತ್ವ. ಜೈನ್ ಧರ್ಮದಲ್ಲಿ ಅಹಿಂಸೆಯ ಮಹತ್ವ. ಜೈನ್ ಧರ್ಮದ ಮುಖ್ಯ ತತ್ವಗಳಲ್ಲಿ ಒಂದು ಅಹಿಂಸಾ. ಈ ಧರ್ಮದಲ್ಲಿ ಅಹಿಂಸಾ ಅತ್ಯಂತ ಪ್ರಮುಖ ಸಿದ್ಧಾಂತವಾಗಿದೆ ಮತ್ತು ಎಲ್ಲಾ ಜೀವಿಗಳಿಗೆ ಹಾನಿ ಮಾಡದಿರುವಂತೆ ಜೀವನ ನಡೆಸುವಂತೆ ಸೂಚಿಸುತ್ತದೆ. ಬೌದ್ಧ ಧರ್ಮದಲ್ಲಿ ಅಹಿಂಸೆ. ಬೌದ್ಧ ಧರ್ಮದಲ್ಲಿ ಅಹಿಂಸಾ ಒಂದು ಪ್ರಮುಖ ತತ್ವವಾಗಿದೆ. ಭಗವಾನ್ ಬುದ್ಧನು ಅಹಿಂಸೆಯನ್ನು ಪ್ರತಿಪಾದಿಸಿದ್ದಾನೆ ಮತ್ತು ಎಲ್ಲಾ ಜೀವಿಗಳಿಗೆ ದಯೆ ಮತ್ತು ಸಹಾನುಭೂತಿಯನ್ನು ವಿಸ್ತರಿಸುವಂತೆ ಹೇಳಿದ್ದಾನೆ. ಹಿಂದೂ ಧರ್ಮದಲ್ಲಿ ಅಹಿಂಸೆಯ ಮಹತ್ವ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಕೂಡ ಅಹಿಂಸೆಯನ್ನು ಪ್ರತಿಪಾದಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಅಹಿಂಸೆಯ ಅನುಸರಣೆ. ಮೊದಲನೆಯದು, ದೈನಂದಿನ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಅಹಿಂಸೆಯನ್ನ ಅನುಸರಿಸಲು ವ್ಯಕ್ತಿಯು ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದಯೆ ಮತ್ತು ಮಮತೆ ತೋರಿಸಬೇಕು. ಆಹಾರಗಳು. ಅನೇಕರು ಅಹಿಂಸೆಯನ್ನು ಅನುಸರಿಸುವ ಭಾಗವಾಗಿ ಸಸ್ಯಾಹಾರ ಜೀವನ ಶೈಲಿಯೇ ಆಯ್ಕೆ ಮಾಡುತ್ತಾರೆ. ಅಹಿಂಸೆಯ ಪಾಠಗಳು: ಸಮಾಧಾನ, ಶಾಂತಿ, ದಯೆ ಮತ್ತು ಪರೋಪಕಾರ, ಪ್ರತಿಯೊಬ್ಬರ ಹಕ್ಕುಗಳನ್ನು ಗೌರವಿಸುವುದು, ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಶಾಂತಿಯುತ ಜೀವನವನ್ನು ನಡೆಸುವುದು. ಈ ರೀತಿಯಾಗಿ ಅಹಿಂಸಾ ಒಂದು ಸರ್ವಾತ್ಮಕ ತತ್ವವಾಗಿದೆ. ಮಾನವೀಯತೆಯ, ಸಹಾನುಭೂತಿಯ, ದಯೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಹಿಂಸಾ ಪ್ರಕಾರಗಳು. ಅಹಿಂಸಾ ಪ್ರಕಾರವನ್ನು ಅನುಸರಿಸುವಲ್ಲಿ ಅನೇಕ ರೀತಿಯ ಹೋರಾಟಗಳು ಮತ್ತು ಚಟುವಟಿಕೆಗಳು ಸೇರಿವೆ. ಪ್ರತಿಭಟನೆಗಳು, ನಾಗರಿಕ ನಿಷೇಧಗಳು, ಸತ್ಯಾಗ್ರಹ, ಬೃಹತ್ ಪ್ರತಿಭಟನೆಗಳು. ಅಹಿಂಸಾ ಸಿದ್ಧಾಂತಗಳು. ಪಂಚಮಹಾಮೃತ. ಪಂಚಮಹಾಮೃತ ಜೈನ ಧರ್ಮದ ಪ್ರಕಾರ ಅಹಿಂಸಾ ಪಂಚಮಹಾಮೃತಗಳಲ್ಲಿ ಒಂದು. ಇದು ಜೀವನದ ಪ್ರತಿಯೊಂದು ಅಂಶವನ್ನ ಆವರಿಸುತ್ತದೆ. ಅಹಿಂಸಾ ಎಲ್ಲ ಜೀವಿಗಳ ವಿರುದ್ಧ ಹಿಂಸೆಯನ್ನ ತೊರೆಯುವುದು. ಸತ್ಯ. ಸದಾ ಸತ್ಯವನ್ನ ಮಾತನಾಡುವುದು. ಆಸ್ಥೇಯ, ಕದಿಯದಿರುವುದು. ಬ್ರಹ್ಮಚರ್ಯ, ಸಂಯಮಿತ ಜೀವನ ನಡೆಸುವುದು. ಅಪರಿಗ್ರಹ, ಆಸ್ತಿಪಾಸ್ತಿ ಮತ್ತು ಆಸ್ತಿಯ ತ್ಯಾಗ. ಅಹಿಂಸಾ ಮತ್ತು ಪರಿಸರ. ಅಹಿಂಸಾ ತತ್ವವು ಕೇವಲ ಮಾನವ ಮಾತ್ರಕ್ಕಷ್ಟೇ ಸೀಮಿತವಾಗದೆ ಪರಿಸರ, ಪ್ರಾಣಿ ಮತ್ತು ಪಕ್ಷಿಗಳ ಮೇಲಿನ ಪ್ರೀತಿಯುಳ್ಳ ಜೀವನ ಶೈಲಿಯನ್ನು ಸಹ ಒಳಗೊಂಡಿದೆ. ಅವು ಪರಿಸರ ಸ್ನೇಹಿ ಚಟುವಟಿಕೆಗಳು, ಜೈವಿಕ ವೈವಿಧ್ಯತೆಯ ರಕ್ಷಣೆ, ಪ್ರಾಣಿ ಪ್ರೀತಿ, ಮಮತೆ. ಅಹಿಂಸಾ ತತ್ವದ ಮುಖ್ಯಾಂಶಗಳು. ಮಾತುಗಳಲ್ಲಿ ಅಹಿಂಸಾ. ಎಲ್ಲರೊಂದಿಗೆ ಪ್ರೀತಿಯಿಂದ, ದಯೆಯಿಂದ ಹಾಗೂ ಗೌರವದಿಂದ ಮಾತನಾಡುವುದು. ಹಿಂಸಾತ್ಮಕ, ನಿಂದನಾತ್ಮಕ ಅಥವಾ ಅಪವಾದ ಮಾತುಗಳನ್ನು ಬಳಸದಿರುವುದು. ಕೃತ್ಯಗಳಲ್ಲಿ ಅಹಿಂಸಾ. ಪ್ರತಿ ಕಾರ್ಯದಲ್ಲಿ ಹಿಂಸಾತ್ಮಕತೆಯನ್ನು ತೊರೆದಿರಬೇಕು. ಶರೀರದ ಹಾನಿಯನ್ನು ಮಾಡದಿರುವುದು ಮಾತ್ರವಲ್ಲದೆ ಭಾವನಾತ್ಮಕ, ಮಾನಸಿಕ ಹಾನಿಯನ್ನು ತಡೆಯಲು ಜಾಗರೂಕರಾಗಿರಬೇಕು. ಆಲೋಚನೆಗಳಲ್ಲಿ ಅಹಿಂಸಾ. ನಮ್ಮ ಆಲೋಚನೆಗಳು ಸಹ ಅಹಿಂಸಾತ್ಮಕವಾಗಿರಬೇಕು. ಇತರರ ಬಗ್ಗೆ ದ್ವೇಷ, ತಿರಸ್ಕಾರ ಅಥವಾ ಹಿಂಸೆ, ಇಂತಹ ಆಲೋಚನೆಗಳನ್ನು ತೊರೆಯಬೇಕು. ಅಹಿಂಸಾ ಮತ್ತು ಶಾಂತಿಯುತ ಹೋರಾಟ. ಮೊದಲನೆಯದಾಗಿ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ತತ್ವವು ಅಹಿಂಸೆಯ ಆಧಾರದ ಮೇಲೆ ರೂಪುಗೊಂಡಿದೆ. ಅವರು ಸತ್ಯ ಮತ್ತು ಅಹಿಂಸೆಯ ಮೂಲಕವೇ ದಮನವನ್ನು ಎದುರಿಸಲು ಹೇಳುತ್ತಾರೆ. ಇದು ದಕ್ಷತೆಯ ಉತ್ಕೃಷ್ಟ ಉದಾಹರಣೆಯಾಗಿದೆ. ಅಹಿಂಸಾ ವ್ಯಾಪ್ತಿ. ವೈಯಕ್ತಿಕ ಮಟ್ಟದಲ್ಲಿ ಅಹಿಂಸಾ ವ್ಯಾಪ್ತಿ. ವ್ಯಕ್ತಿಯು ತನ್ನ ದಿನನಿತ್ಯದ ಜೀವನದಲ್ಲಿ ಅಹಿಂಸಾತ್ಮಕ ಕೃತ್ಯಗಳನ್ನು ತೋರಬೇಕು. ಸಾಮಾಜಿಕ ಮಟ್ಟದಲ್ಲಿ ಅಹಿಂಸಾತ್ಮಕ ವ್ಯಾಪ್ತಿ. ಸಮಾಜದ ಎಲ್ಲರನ್ನೂ ಅಹಿಂಸಾತ್ಮಕ ಬೋಧನೆಗಳನ್ನು ಅಳವಡಿಸಿ ಸಮಾನತೆ ಮತ್ತು ಶಾಂತಿಯುಳ್ಳ ಸಮಾಜವನ್ನು ನಿರ್ಮಿಸಬಹುದು. ವಿಶ್ವ ಮಟ್ಟದಲ್ಲಿ ಅಹಿಂಸಾತ್ಮಕ ಹೋರಾಟಗಳು. ಅಹಿಂಸಾತ್ಮಕ ಹೋರಾಟಗಳು ಶಾಂತಿಯುಳ್ಳ ಪ್ರಪಂಚವನ್ನು ಸ್ಥಾಪಿಸಲು ಸಹಾಯಕವಾಗಿರುತ್ತವೆ. ಅಹಿಂಸಾ ಮತ್ತು ಆಧುನಿಕ ಪ್ರಪಂಚ. ಆಧುನಿಕ ಆಂದೋಲನಗಳು, ಅಹಿಂಸಾತ್ಮಕ ಚಟುವಟಿಕೆಗಳು,
ಹಿಂಸೆಯ ವಿರುದ್ಧದ ಪ್ರತಿರೋಧ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪ್ರಪಂಚದಾದ್ಯಂತ ನಡೆಯುತ್ತಿವೆ. ಪರಿಸರ ಹೋರಾಟಗಳು. ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ಅಹಿಂಸಾತ್ಮಕ ತತ್ವವನ್ನು ಬಳಸಲಾಗುತ್ತದೆ. ಸಮಾನತೆ ಹೋರಾಟಗಳು. ಲಿಂಗ, ಜಾತಿ ಮತ್ತು ಇತರ ಎಲ್ಲಾ ರೀತಿಯ ಅಸಮಾನತೆಗಳಿಗೆ ವಿರುದ್ಧದ ಹೋರಾಟಗಳಲ್ಲಿ ಅಹಿಂಸಾತ್ಮಕ ತತ್ವವು ಮಹತ್ವ ಇದೆ. ಅಹಿಂಸೆಯ ಉದಾಹರಣೆಗಳು. ಮಹಾತ್ಮ ಗಾಂಧೀಜಿ. ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ದಂಡಿಯಾತ್ರೆ ಅಹಿಂಸಾತ್ಮಕ ಹೋರಾಟದ ಅತ್ಯುತ್ತಮ ಉದಾಹರಣೆಯಾಗಿದೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಅಮೆರಿಕದ ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ಅಹಿಂಸಾತ್ಮಕ ತತ್ವವನ್ನು ಅನುಸರಿಸಿದರು. ನೆಲ್ಸನ್ ಮಂಡೇಲಾ. ದಕ್ಷಿಣ ಆಫ್ರಿಕಾದ ಹೋರಾಟದಲ್ಲಿ ಅಹಿಂಸಾತ್ಮಕ ತತ್ವವನ್ನು ಬಳಸಿದರು. ಅಹಿಂಸೆಯ ಪ್ರಯೋಜನಗಳು. ವೈಯಕ್ತಿಕ ಶಾಂತಿ. ಅಹಿಂಸಾತ್ಮಕ ಜೀವನ ಶೈಲಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ತರುತ್ತದೆ. ಸಾಮಾಜಿಕ ಶಾಂತಿ. ಅಹಿಂಸಾತ್ಮಕ ಸಮಾಜವು ಶಾಂತಿಪೂರ್ಣ ಸಹಯೋಗವನ್ನು ಉತ್ತೇಜಿಸುತ್ತದೆ. ಪ್ರಪಂಚದ ಶಾಂತಿ. ಅಹಿಂಸಾತ್ಮಕ ಚಟುವಟಿಕೆಗಳು ಮತ್ತು ಹೋರಾಟಗಳು ಪ್ರಪಂಚದ ಶಾಂತಿಯನ್ನು ಸಾಧಿಸಲು ಪ್ರಮುಖವಾಗಿವೆ. ಅಹಿಂಸೆಯ ಮಾನಸಿಕ ಲಾಭಗಳು. ಹಿಂಸೆಯನ್ನು ತೊರೆಯುವುದರಿಂದ ಮಾನಸಿಕ ಶಾಂತಿ ಮತ್ತು ಸಮಾಧಾನವನ್ನು ಪಡೆಯಬಹುದು. ಸಕಾರಾತ್ಮಕ ಚಿಂತನೆ. ಅಹಿಂಸಾತ್ಮಕ ಜೀವನ ಶೈಲಿ ಸಕಾರಾತ್ಮಕ ಆಲೋಚನೆಯನ್ನು ಉತ್ತೇಜಿಸುತ್ತದೆ. ದಯೆ ಮತ್ತು ಸಹಾನುಭೂತಿ. ಅಹಿಂಸಾತ್ಮಕ ಜೀವನದ ಮೂಲಕ ದಯೆ ಮತ್ತು ಸಹಾನುಭೂತಿಯನ್ನು ವೃದ್ಧಿಸುತ್ತದೆ. ಹೀಗೆ ನಮ್ಮ ಜೀವನದ ಎಲ್ಲಾ ಆಯಾಮಗಳಲ್ಲಿ ಆವರಿಸಿರುವ ಅಹಿಂಸಾ ತತ್ವವು ವೈಯಕ್ತಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಪ್ರಪಂಚದ ಶಾಂತಿಗಾಗಿ ಮುಖ್ಯವಾದ ಮಾರ್ಗವನ್ನು ತೋರಿಸುತ್ತದೆ. ಇದನ್ನು ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಿ ವಿದ್ಯಾರ್ಥಿಗಳಿಗೆ ಈ ತತ್ವದ ಮಹತ್ವವನ್ನು ತಿಳಿಸಬೇಕು. ಧನ್ಯವಾದಗಳು.

0: ಇದುವರೆಗೆ ಗುರುಸ್ಮರಣೆ ಗೀತೆ ಕಾರ್ಯಕ್ರಮದಲ್ಲಿ ನವಲಗುಂದ ನಾಗಲಿಂಗೇಶ್ವರರ ಕುರಿತಾದ ಗೀತೆ ಕೇಳಿದಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವೀಣಾವಾಣಿ. ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನ ಕೇಳೋಣ.
1: ಜಯಶ್ರೀ ಉಳ್ಳಾಲ ಜಾಗತಿಕ ಹೆಮ್ಮೆಯ ಭಾರತೀಯ ನಾರಿ. ಜಾಗತಿಕವಾಗಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನ ಹೊಂದಿರುವ ಭಾರತದ ಇಬ್ಬರು ಐಟಿ ದಿಗ್ಗಜ ಸಿಇಒಗಳ ಮಧ್ಯದಲ್ಲಿ ಅವರಿಗಿಂತಲೂ ಹೆಚ್ಚು ಸಂಪತ್ತು ಮತ್ತು ಅವಕಾಶವನ್ನು ಪಡೆದುಕೊಂಡು ಯಶಸ್ಸಿನ ಮೆಟ್ಟಿಲನ್ನ ಏರಿರುವ ಓರ್ವ ಭಾರತೀಯ ಸಂಜಾತ ಮಹಿಳೆ ಇದ್ದಾರೆ ಎಂದರೆ ಅಚ್ಚರಿ ಪಡಬೇಕಿಲ್ಲ. ನಿಜ, ಆಕೆ ಜಯಶ್ರೀ ಉಳ್ಳಾಲ್. ಅವಿಸ್ಟಾ ನೆಟ್ವರ್ಕ್ ಎಂಬ ಸಂಸ್ಥೆಯ ಅಧ್ಯಕ್ಷೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಆಕೆ ಪ್ರಸ್ತುತ 5.7 ಬಿಲಿಯನ್ $ ಅಂದರೆ 50,170 ಕೋಟಿ ರೂಪಾಯಿಗಳ ಮಾರುಕಟ್ಟೆ ದರವನ್ನು ಹೊಂದಿರುವ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಜಾಗತಿಕ ಸಿರಿವಂತರ ಟ್ರ್ಯಾಕಿಂಗ್ ಪಟ್ಟಿಯ ಟ್ರ್ಯಾಕ್ಟರ್ ಮತ್ತು ಜಾಗತಿಕ ಸಿರಿವಂತರ ಟ್ರ್ಯಾಕಿಂಗ್ ಪಟ್ಟಿಯ ಟ್ರ್ಯಾಕರ್ ಹಾಗೂ ಹುರುನ್ ಇಂಡಿಯಾ ರಿಚ್ ಲಿಸ್ಟ್ನಲ್ಲಿ ಅವರು ಭಾರತದ ಮೈಕ್ರೋಸಾಫ್ಟ್ನ ಸಿಇಒ ಆಗಿರುವ ಸತ್ಯ ನಾಡೆಲ್ಲಾ ಹಾಗೂ ಗೂಗಲ್ ಸಂಸ್ಥೆಯ ಸಿಇಒ ಆಗಿರುವ ಸುಂದರ್ ಪಿಚೈ ಅವರ ಒಟ್ಟು ಆಸ್ತಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಲಂಡನ್ನಲ್ಲಿ ಹುಟ್ಟಿದ ಹಾಗೂ ಭಾರತದ ನವದೆಹಲಿಯಲ್ಲಿ ಬೆಳೆದ ಜಯಶ್ರೀ ಉಳ್ಳಾಲ ಅವರು ನಂತರ ಅಮೆರಿಕಾಗೆ ತೆರಳಿ ಅಲ್ಲಿಯೇ ತಮ್ಮ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ನ ಓದಿ ಮುಂದುವರೆಸಿದ್ರು. ಅವಿಸ್ಟಾ ನೆಟ್ವರ್ಕ್ ಅನ್ನ ಮುನ್ನಡೆಸೋ ಮುನ್ನ ಸರಿಸುಮಾರು 3 ದಶಕಗಳ ಕಾಲ ಆಕೆ ತಮ್ಮ ಔದ್ಯೋಗಿಕ ಯಾತ್ರೆಯನ್ನ ಸಿಲಿಕಾನ್ ವ್ಯಾಲಿಯಲ್ಲಿ ಮುಂದುವರೆಸಿದ್ರು. ಸಿಸ್ಕೋ ಸಿಸ್ಟಮ್ ಸ್ವಿಚಿಂಗ್ ಮತ್ತು ಡಾಟಾ ಸೆಂಟರ್ ಬಿಸ್ನೆಸ್ಗಳಲ್ಲಿ ಆಕೆ ಕಾರ್ಯನಿರ್ವಹಿಸ್ತಾ ಇದ್ರು. 2008ರಲ್ಲಿ ಆಕೆ ಅವಿಸ್ಟಾ ನೆಟ್ವರ್ಕ್ ಅನ್ನ ಸೇರಿದಾಗ ಅದು ಆಗತಾನೆ ಉದಯೋನ್ಮುಖವಾಗ್ತಾ ಇರೋ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಒಂದಾಗಿತ್ತು. ಆದರೆ ಜಯಶ್ರೀ ಉಳ್ಳಾಲ ಅವರ ಸಮರ್ಥ ನಾಯಕತ್ವದಲ್ಲಿ ಕಂಪನಿಯು ಅತ್ಯಂತ ಶೀಘ್ರಗತಿಯಲ್ಲಿ ಮುಂದುವರಿತು. ತೀವ್ರಗತಿಯ ಸಾಫ್ಟ್ವೇರ್ ಡ್ರೈವ್ನ ನೆಟ್ವರ್ಕಿಂಗ್ ತಂತ್ರಜ್ಞಾನ ಮುಂದುವರೆದ ಕಂಪನಿಯು ಕ್ಲೌಡ್ ಕಂಪ್ಯೂಟರಿಂಗ್ ಮತ್ತು ಎಐ ಇನ್ಫ್ರಾಸ್ಟ್ರಕ್ಚರ್ ವಲಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಗಳಿಸಿತು. ಅವರ ನಿರ್ಣಯದಾಯಕವಾದ ನಾಯಕತ್ವವು ಕಂಪನಿಯ ಬೆಳವಣಿಗೆಯಲ್ಲಿ ಗುರುತರ ಪಾತ್ರವನ್ನು ವಹಿಸಿತು. ಪರಿಣಾಮವಾಗಿ ಆಕೆ ಅತಿ ಹೆಚ್ಚಿನ ಸಂಪತ್ತನ್ನು ಗಳಿಸೋಕೆ ಕಾರಣವಾಯಿತು. ಜಯಶ್ರೀ ಉಳ್ಳಾಲ ಅವರ ಯಶೋಗಾಥೆಯು ನಮಗೆ ಬಹುದೊಡ್ಡ ಯಶಸ್ಸಿನ ಪಾಠಗಳನ್ನು ಕಲಿಸುವಲ್ಲಿ ಸಹಾಯಕವಾಗಿದೆ. ಯಶಸ್ಸು ಅನ್ನೋದು ಹಲವಾರು ವರ್ಷಗಳ ದೂರದೃಷ್ಟಿತ್ವ, ಮುಂದಾಳತ್ವ ಹಾಗೂ ನಿರಂತರ ನಾಯಕತ್ವದ ಫಲವಾಗಿ ನಮಗೆ ದೊರೆಯುತ್ತೆ. ಗ್ರಾಹಕ ತಂತ್ರಜ್ಞಾನದ ಹಿಂದೆ ನಮಗೆ 100 ಮುಖಗಳು ದೊರೆಯಬಹುದು. ಆದರೆ ಜಯಶ್ರೀ ಉಳ್ಳಾಲರು ತಂತ್ರಜ್ಞಾನದ ನಿರ್ಮಾಣದ ಮೂಲಕ ಶಕ್ತಿ, ಹಣ ಹಾಗೂ ಸೇವೆ ವಲಯವನ್ನು ಹೇಗೆ ವಿಸ್ತರಿಸಬಹುದು ಅನ್ನೋದನ್ನ ನಮಗೆ ತೋರುತ್ತದೆ. ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಕ್ತಿ ಹಾಗೂ ಕ್ಲೌಡ್ ಕಂಪ್ಯೂಟರ್ ಸೇವೆಗಳು ಅಸಾಧಾರಣವಾದ ಪರಿಣಾಮವನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಬೀರಿದ್ದು ಇದಕ್ಕೆ ನಮ್ಮ ಭಾರತೀಯ ಸಂಜಾತ ಜಯಶ್ರೀ ಉಳ್ಳಾಲ ಕಾಣಿಕೆಯು ಇದೆ ಎಂಬುದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ.
0: ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಬರಹವನ್ನು ವೀಣಾವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಿರಿ.

ಬೀಜೋಪಚಾರ ಎಂದರೆ ಬಿತ್ತನೆಗೆ ಉಪಯೋಗಿಸುವ ಯಾವುದೇ ಬಿತ್ತನೆ ಬೀಜವನ್ನು ಬೀಜದಿಂದ ಹರಡುವ ರೋಗಗಳು ಮತ್ತು ಕೀಟಗಳು ಹರಡದಂತೆ ಬಿತ್ತನೆಯ ಹಂತದಲ್ಲಿ ಕಡಿಮೆ ಪ್ರಮಾಣದ ರಾಸಾಯನಿಕ ಮತ್ತು ಜೈವಿಕ ಕೀಟನಾಶಕಗಳ ವಸ್ತುಗಳನ್ನು ಉಪಯೋಗಿಸಿ ತಡೆಯುವಂತೆ ಮಾಡುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಬೀಜೋಪಚಾರ ಏನಂದ್ರೆ, ಇವಾಗ ಬಿತ್ತನೆಗಿಂತ ಮುಂಚೆ ಬಿತ್ತನೆ ಬೀಜಕ್ಕೆ ಯಾವುದೇ ರಾಸಾಯನಿಕ ಅಥವಾ ಜೈವಿಕ ಕೀಟನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಈಗ ನಾವು ಹಿಂಗಾರು ಬೆಳೆಗಳಲ್ಲಿ ಯಾವ ಯಾವ ರಾಸಾಯನಿಕಗಳು ಯಾವ ಯಾವ ಜೈವಿಕ ಗೊಬ್ಬರಗಳು ಬಳಸಿ ಬೀಜೋಪಚಾರ ಮಾಡಬೇಕೆಂದು ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಅದರ ಮಹತ್ವವನ್ನು ನೋಡ್ತಾ ಹೋಗೋಣ. ಮೊದಲು ಜೋಳ. ಇದರಲ್ಲಿ ಬೀಜೋಪಚಾರಕ್ಕೆ ಬಳಸುವ ರಾಸಾಯನಿಕಗಳೆಂದರೆ 8% ಮೆಟಲಾಕ್ಸಿಲ್ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಗ್ರಾಂ ಮೆಟಲಾಕ್ಸಿಲ್ ಪುಡಿಯನ್ನು ಬಳಸಿ ಉಪಚರಿಸಬೇಕು ಅಥವಾ 2 ಗ್ರಾಂ ಗಂಧಕ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಬೇಕು ಮತ್ತು ಕೀಟನಾಶಕವಾದ 2 ಮಿಲಿಲೀಟರ್ ಕ್ಲೋರೋಪೈರಿಪಸ್ 35 EC ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ 1 ಕಿಲೋಗ್ರಾಂ ಬೀಜವನ್ನು ಸಿದ್ಧಪಡಿಸಿದ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮೊದಲು ಯಾವುದೇ ಬೀಜೋಪಚಾರ ಮಾಡುವಾಗ ನಾವು ರಾಸಾಯನಿಕ ಪದಾರ್ಥಗಳನ್ನು ಮೊದಲು ಉಪಚರಿಸಿ ತದನಂತರ ಅವುಗಳನ್ನು ಒಣಗಿಸಿದ ನಂತರ ನಾವು ಜೈವಿಕ ಗೊಬ್ಬರಗಳನ್ನು ಅಥವಾ ಜೈವಿಕ ಕೀಟನಾಶಕಗಳನ್ನು ಉಪಚರಿಸಲು ಉಪಯೋಗಿಸಬೇಕು. ಈಗ ರಾಸಾಯನಿಕಗಳ ನಂತರ 20 ಗ್ರಾಂ ಅಜೋಸ್ಪಿರಿಲಂ ಎನ್ನುವ ಅಣುಜೀವಿ ಗೊಬ್ಬರದಿಂದ ಪ್ರತಿ ಎಕರೆಗೆ ಬೇಕಾಗುವ 3 kg ಈ ಬಿತ್ತನೆ ಬೀಜವನ್ನು ಲೇಪನ ಮಾಡಿ ಬಿತ್ತಬೇಕು. ಹೀಗೆ ಮಾಡಿದರೆ ಏನೇನು ಉಪಯೋಗುತ್ತೆ ಅಂದ್ರೆ, ಕೆದಿಗೆ ರೋಗವನ್ನು ನಿಯಂತ್ರಿಸಬಹುದು, ಕಾಡಿಗೆ ರೋಗವನ್ನು ತಡೆಗಟ್ಟಬಹುದು. ಇವುಗಳ ಹಾವಳಿ ತುಂಬಾ ತೀವ್ರತೆ ಅಷ್ಟೊಂದಿರಲ್ಲ. ನಾವು ಒಮ್ಮೆ ನಾವು ಸೀ ಟ್ರೀಟ್ಮೆಂಟ್ ಮಾಡಿ ಬಿತ್ತನೆ ಮಾಡಿದ್ರೆ ಇವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಈ ಕ್ಲೋರೋಪೈರಿಪಸ್ ಇಂದ ಮಾಡುವ ಮೂಲಕ ಈ ಸುಳಿನೊಣದ ಬಾಧೆಯನ್ನು ಕಡಿಮೆ ಮಾಡಬಹುದು, ಉತ್ತಮ ಮೊಳಕೆ ಪಡೆಯಬಹುದು. ಹಾಗೂ ಅಣುಜೀವಿ ಗೊಬ್ಬರದಿಂದ ಅಜೋಸ್ಪಿರಿಲಂದಿಂದ ಬೀಜೋಪಚಾರ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ನಮ್ಮ ಬೆಳೆಗಳಿಗೆ ಒದಗಿಸಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಇದು ನಮ್ಮ ಜೋಳದಲ್ಲಿ ಬಳಸುವ ರಾಸಾಯನಿಕಗಳು ಮತ್ತು ಅಣುಜೀವಿ ಗೊಬ್ಬರಗಳ ಬೀಜೋಪಚಾರದ ವಿವರ. ಮತ್ತೆ ಕಡಲೆ ಬೆಳೆಯಲ್ಲಿ ನೋಡ್ತಾ ಹೋಗೋಣ. ನಾವು ಬೀಜೋಪಚಾರಕ್ಕೆ ಈ ಶಿಲೀಂಧ್ರನಾಶಕಗಳಾದ ಕಾರ್ಬೆಂಡೇಜಿಯಂ 2 ಗ್ರಾಂ ಅನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಬೇಕು ಅಥವಾ ಈ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ವಿರಿಡೆ ಎನ್ನುವ ಜೈವಿಕ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಬೇಕು. ಮತ್ತು ಇದರ ಜೊತೆಗೆ ಈ ಕಡಲೆ ದ್ವಿದಳ ಧಾನ್ಯವಾಗಿದ್ದರಿಂದ ರೈಜೋಬಿಯಂ ಎನ್ನುವ ಅಣುಜೀವಿ ಗೊಬ್ಬರವನ್ನು ಪ್ರತಿ ಎಕರೆಗೆ ಆಗುವ ಬೀಜವನ್ನು 20 ಗ್ರಾಂ ರೈಜೋಬಿಯಂ ಪುಡಿಯಲ್ಲಿ ಲೇಪನ ಮಾಡಬೇಕು. ಹೀಗೆ ನಾವು ಬೀಜೋಪಚಾರ ಮಾಡಿದರೆ ಕಡಲೆ ಬೆಳೆಯಲ್ಲಿ ಸೊರಗು ರೋಗ ಅಂದರೆ ಸಿಡಿ ರೋಗವನ್ನು ಮತ್ತು ಬೇರು ಕೊಳೆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಈ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಬೆಳೆಗೆ ಬೆಳವಣಿಗೆ ದೊರಕುವಂತೆ ಮಾಡುತ್ತದೆ ಮತ್ತು ಈ ಹೀರಿಕೊಂಡ ಸಾರಜನಕವು ಎಲ್ಲಾ ಪ್ರಮಾಣ ಬೇರುಗಳು ಹೀರಿಕೊಳ್ಳದೆ ನಮ್ಮ ಭೂಮಿಯಲ್ಲೂ ಸಹ ಉಳಿದುಕೊಳ್ಳುತ್ತದೆ. ಅಂದರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತವೆ. ಮತ್ತು ಸೂರ್ಯಕಾಂತಿ ಬೆಳೆಯಲ್ಲಿ ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಟಿಪ್ಪುಗಳೆಂದರೆ ಬೀಜವನ್ನು ಬಿತ್ತುವ ಮುನ್ನ 12 ಗಂಟೆಗಳ ಕಾಲ ನಾವು ನೀರಿನಲ್ಲಿ ನೆನೆಸಬೇಕು. ತದನಂತರ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು ಮತ್ತು ಶಿಲೀಂಧ್ರನಾಶಕವಾದ ಮೆಟಲಾಕ್ಸಿಲ್ ಎಂಬ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಮತ್ತೊಂದು ಶಿಲೀಂಧ್ರನಾಶಕವೆಂದರೆ ಮ್ಯಾಂಕೋಜೆಬ್ ಎನ್ನುವ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂನಂತೆ ಬಳಸಿ ಉಪಚರಿಸಬೇಕು. ಇದಾದ ನಂತರ ನಾವು ಬಿತ್ತನೆ ಮಾಡಬೇಕು. ಹೀಗೆ ಮಾಡಿದರೆ ಸೂರ್ಯಕಾಂತಿಯಲ್ಲಾಗುವ ಉಪಯೋಗಗಳೆಂದರೆ ಉತ್ತಮ ಬೀಜ ಮೊಳಕೆಯಾಗಲನ್ನು ಪಡೆಯಬಹುದು, ಕೇದಿಗೆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಅಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗವನ್ನು ನಾವು 50%ರಷ್ಟು ಪ್ರಮಾಣ ಕಡಿಮೆ ಮಾಡಬಹುದು. ಮತ್ತೊಂದು ಹಿಂಗಾರು ಬೆಳೆ ಎಂದರೆ ಗೋಧಿ. ಗೋಧಿಯನ್ನು ಬಿತ್ತುವ ಮೊದಲು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕಾರ್ಬೆಂಡೇಜಿಯಂ WP ಎನ್ನುವ ಶಿಲೀಂಧ್ರನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಬೇಕು ಅಥವಾ ಪ್ರತಿ ಗ್ರಾಂ ಬೀಜಕ್ಕೆ 6 ಗ್ರಾಂ ಟ್ರೈಕೋಡರ್ಮಾ ಎನ್ನುವ ಜೈವಿಕ ಶಿಲೀಂಧ್ರನಾಶಕವನ್ನು ಉಪಚರಿಸಲು ಬಳಸಬೇಕು. ಇದನ್ನು ಹೊರತುಪಡಿಸಿ ಈ ಜೈವಿಕ ಗೊಬ್ಬರಗಳೆಂದರೆ ದ್ರವರೂಪದ ಅಜೋಸ್ಪಿರಿಲಂ ಎನ್ನುವ ಅಣುಜೀವಿ ಗೊಬ್ಬರವನ್ನು 80 ಮಿಲಿಲೀಟರ್ ಹಾಗೂ ದ್ರವರೂಪದ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು 80 ಮಿಲಿಲೀಟರ್ ಬಳಸಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಇದರಲ್ಲಿ ನಾವು ಬುಡಕೊಳೆ ರೋಗ ಮತ್ತು ಕಾಡಿಗೆ ರೋಗವನ್ನು ನಾವು ಕಡಿಮೆ ಹತೋಟಿಯಲ್ಲಿಡಬಹುದು ಮತ್ತು ಹೆಚ್ಚಿನ ನಮ್ಮ ಸಾರಜನಕ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಮತ್ತು ಹತ್ತಿ ಬೆಳೆ. ಹತ್ತಿ ಬೆಳೆಯಲ್ಲಿ ಬೀಜೋಪಚಾರ ಮಾಡಲು ಕೀಟನಾಶಕವಾದ ಇಮ್ರಾಕ್ಲೋಪ್ರಿಡ್ 70 WP ಎಂಬ ಕೀಟನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಬೇಕು. ಅಂದರೆ 10 ಮಿಲಿಲೀಟರ್ ಇಮ್ರಾಕ್ಲೋಪ್ರಿಡ್ ಬಳಸಿ ಬೀಜೋಪಚಾರ ಮಾಡಬೇಕು ಅಥವಾ ಟ್ರೈಕೋಡರ್ಮಾ ಎಂಬ ಜೈವಿಕ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಬೆಳೆಗೆ ನಾವು ಬೀಜೋಪಚಾರ ಮಾಡುವಾಗ ಮೊದಲ ಅಂತ ಏನಂದ್ರೆ, ಮೊದಲು ಯಾವುದೇ ರಾಸಾಯನಿಕ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕಗಳನ್ನು ಬಳಸಿ ನಾವು ಬೀಜೋಪಚಾರ ಮಾಡಿ 1-7 ಗಂಟೆಗಳ ಕಾಲ ಒಣಗಿಸಿದ ತದನಂತರ ನಾವು ಜೈವಿಕ ಕೀಟನಾಶಕ ಅಥವಾ ಜೈವಿಕ ಶಿಲೀಂಧ್ರನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಉಪಚರಣೆ ಮಾಡಬೇಕು. ಈ ಹತ್ತಿಯಲ್ಲಿ ಹೀಗೆ ಮಾಡುವ ಮೂಲಕ ಮೊದಲ ಹಂತದಲ್ಲಿ ಬರುವ ರಸ

ಇರುವ ಕೀಟಗಳನ್ನು ನಿಯಂತ್ರಿಸಬಹುದು ಹಾಗೂ ಸೊರಗು ರೋಗ ಹಾಗೂ ಬೇರು ಕೊಳೆ ರೋಗಗಳನ್ನು ನಿಯಂತ್ರಿಸಬಹುದು. ನಾವು ಯಾವುದೇ ಬೆಳೆಯಲ್ಲಿ ಸಾಮಾನ್ಯವಾಗಿ ಜನರಲ್ ಆಗಿ ಮಾತಾಡ್ಬೇಕಂದ್ರೆ ಸಾಮಾನ್ಯವಾಗಿ ಕ್ಯಾಪ್ಟನ್ ಅಥವಾ ತೈರಾಮ್ ಎಂಬ ಶಿಲೀಂಧ್ರ ನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2-3 ಗ್ರಾಂನಂತೆ ಉಪಚರಿಸಬೇಕು ಮತ್ತು ಜೈವಿಕ ಅಣುಜೀವಿಗಳಾದ ರೈಸೋಬಿಯಂ, ಅಜೋಸ್ಪಿರಿಲಂ ಹಾಗೂ ಜೈವಿಕ ಶಿಲೀಂಧ್ರ ನಾಶಕವಾದ ಟ್ರೈಕೋಡರ್ಮಾ ಶಿಫಾರಸು ಮಾಡಿದ ರಾಸಾಯನಿಕಗಳಿಂದ ಬೀಜೋಪಚಾರಗಳನ್ನು ಮಾಡಿದ ನಂತರ ಬೀಜ ಮತ್ತು ಬೀಜ ಬಿತ್ತುವ ಮುನ್ನ ಉಪಚರಣೆ ಮಾಡಬೇಕು. ಹೀಗೆ ಜೈವಿಕ ಅಣುಜೀವಿಗಳಿಂದ ಬೀಜೋಪಚಾರ ಮಾಡಬೇಕಾದರೆ ಮೊದಲು ಅಂಟು ದ್ರಾವಣ ತಯಾರಿಸಬೇಕು. ಅದಕ್ಕಾಗಿ 4 ಲೀಟರ್ ನೀರಿನಲ್ಲಿ 25 ಗ್ರಾಂನಷ್ಟು ಬೆಲ್ಲ ಅಥವಾ 250 ಗ್ರಾಂನಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಬೇಕು. ಅಂಟು ತಯಾರಿಸಿದ ನಂತರ ತಯಾರಿಸಿದ ಅಂಟನ್ನು ನಾವು ನಮ್ಮ ಜೈವಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ನಾವು ಒಂದು ನೆಲದ ಮೇಲೆ ಬಿತ್ತನೆ ಬೀಜವನ್ನು ಸುರಿಸಿ ಅದರಿಂದ ನಾವು ಈ ಅಂಟು ಪದಾರ್ಥ ಮತ್ತು ಜೈವಿಕ ಗೊಬ್ಬರದಿಂದ ಉಪಚರಿಸಿ ಎಲ್ಲಾ ಬಿತ್ತನೆ ಬೀಜಕ್ಕೆ ಸಂಸ್ಕರಿಸಿದ ನಂತರ ಈ ಬಿತ್ತನೆ ಬೀಜವನ್ನು ಸ್ವಲ್ಪ ಹೊತ್ತು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಗೆ ಉಪಯೋಗಿಸಿಕೊಳ್ಳಬೇಕು. ಹೀಗೆ ಮಾಡಿದರೆ ನಾವು ಬೀಜೋಪಚಾರದಿಂದ ಆಗುವ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಬೀಜೋಪಚಾರದಿಂದ ಮುಂದೆ ಬೆಳವಣಿಗೆ ಹಂತದಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳನ್ನು ಹತೋಟಿಯಲ್ಲಿಡಬಹುದು ಮತ್ತು ಶೇಕಡಾವಾರು ಬಿತ್ತನೆ ಮೊಳಕೆ ಪ್ರಮಾಣವನ್ನು ಉತ್ತಮವಾಗಿರುತ್ತದೆ ಹಾಗೂ ಸಮಾನವಾದ ಸಸಿಗಳು ಬರುತ್ತವೆ. ಬಲವಾದ ಹಾಗೂ ಆರೋಗ್ಯಕರವಾದ ಸಸಿಗಳು ಬರುತ್ತವೆ. ಬೆಳೆಯಲ್ಲಿ ಕಡಿಮೆ ಖರ್ಚಿನಿಂದ ಹೆಚ್ಚು ಇಳುವರಿ ಪಡೆಯಬಹುದು. ನಾವು ಹೀಗೆ ಕಡಿಮೆ ರಾಸಾಯನಿಕ ಅಥವಾ ಕಡಿಮೆ ಶಿಲೀಂಧ್ರನಾಶಕಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿದಲ್ಲಿ ಮುಂಬರುವ ರೋಗಗಳಿಗೆ ಹೆಚ್ಚು ನಾವು ರಾಸಾಯನಿಕಗಳನ್ನು ಬಳಸಲು ಯಾವುದೇ ರೋಗ ಬರೆದಿದ್ದು ನಮಗೆ ಖರ್ಚಿರಲ್ಲಲ್ವಾ. ಸೊ ಆದ್ದರಿಂದ ನಮಗೆ ಬೀಜೋಪಚಾರ ಮಾಡಿದರೆ ಮುಂಬರುವ ರೋಗಗಳನ್ನು ಕಡಿಮೆ ಮಾಡಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ನಮಗೆ ಬೆಳೆಗೆ ಬೆಳೆಯುವ ಖರ್ಚನ್ನು ಕಡಿಮೆ ಮಾಡುತ್ತದೆ. ಬೀಜಗಳು ಕೊಳೆಯುವುದು ಹಾಗೂ ಸಸಿಗಳು ಸಾಯುವುದು ನಿಲ್ಲುತ್ತದೆ. ಬೆಳೆಗೆ ಬರುವ ರೋಗ ಹಾಗೂ ಕೀಟಗಳಿಗೆ ಖರ್ಚು ಮಾಡುವ ಹಣ ಉಳಿತಾಯ ಮಾಡಬಹುದು ಮತ್ತು ಬೀಜೋಪಚಾರದಿಂದ ಬೀಜದಿಂದ ಬರುವ ಅಥವಾ ಮಣ್ಣಿನಿಂದ ಹರಡುವ ರೋಗಗಳನ್ನು ನಾಶಪಡಿಸುತ್ತದೆ. ಈ ಬೀಜೋಪಚಾರದಿಂದ ನಮ್ಮ ಬೆಳೆಯಲ್ಲಿ ಅಥವಾ ದಾಸ್ತಾನು ನಾವು ಗೋಡನ್ಗಳಲ್ಲಿ ಸ್ಟೋರ್ ಮಾಡುವಾಗ ಕೂಡ ನಾವು ಬೀಜೋಪಚಾರ ಮಾಡಿ ಸ್ಟೋರ್ ಮಾಡಿಬಿಟ್ರೆ ಅಲ್ಲಿ ಕಾಳುಗಳಿಗೆ ಯಾವುದೇ ತರಹದ ಶಿಲೀಂಧ್ರ ರೋಗ ಬರುವುದಿಲ್ಲ ಅಥವಾ ಯಾವುದೇ ತರಹದ ಸ್ಟೋರೇಜ್ ಪೆಸ್ಟ್ ಅಂತಿರಲ್ಲ ಅದರ ಯಾವುದೇ ಒಂದು ಕೀಡೆ ಬರುವುದಿಲ್ಲ. ಮತ್ತು ಈಗ ಬೀಜೋಪಚಾರ ಮಾಡಿ ಬಿತ್ತಿದರೆ ವಾತಾವರಣದ ವೈಪರೀತ್ಯದಲ್ಲೂ ಇವಾಗ 1-2 ದಿನ ಮಳೆ ಬರದೇ ಇದ್ರೂ ಕೂಡ ಉತ್ತಮ ಮೊಳಕೆ ಮತ್ತು ಸಸಿಗಳನ್ನು ಪಡೆಯಬಹುದು. ಮತ್ತು ಈಗ ಬೀಜೋಪಚಾರ ಮಾಡಿದ್ದರಿಂದ ನಾವು ರಾಸಾಯನಿಕ ಬಳಕೆ ಕಡಿಮೆ ಮಾಡಿ ಪರಿಸರದ ಮಾಲಿನ್ಯವನ್ನು ತಡೆಯಬಹುದು. ಇಷ್ಟು ನಾವು ಹಿಂಗಾರು ಬೆಳೆಗಳಲ್ಲಿ ಬೀಜೋಪಚಾರ ಮತ್ತು ಅದರ ಉಪಯೋಗಗಳು. ಈಗ ನಾವು ನೋಡ್ತಾ ಹಿಂಗಾರು ಬೆಳೆಗಳಲ್ಲಿ ರಸಗೊಬ್ಬರಗಳ ಉಪಯುಕ್ತ ಬಳಕೆ. ನಾವು ಇಷ್ಟು ಈಗಿನ ಕಾಲದಲ್ಲಿ ಯೂರಿಯಾ DAP ನಮ್ಮ ರೈತರು ಯೂರಿಯಾ DAP ಅನ್ನು ಅತಿ ಹೆಚ್ಚು ಬಳಸಿ ಹೆಚ್ಚು ಹೆಚ್ಚು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಾರ್ಕೆಟ್ ಅಲ್ಲಿ ಕೃತಕ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವು ಉಪಯೋಗ ಲಭ್ಯವಾಗುವುದಿಲ್ಲ. ಆ ಟೈಮಲ್ಲಿ ಅಂಗಡಿಗಳ ಮುಂದೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸೊ ಇವುಗಳನ್ನು ಕಡಿಮೆ ಯಾವ ತರ ಮಾಡಬೇಕು, ಈ ರಸಗೊಬ್ಬರಗಳನ್ನು ಉಪಯುಕ್ತವಾಗಿ ಯಾವ ತರ ಮಾಡ್ಕೋಬೇಕು ಈಗ ನೋಡ್ತಾ ಹೋಗೋಣ. ಹಿಂಗಾರು ಹಂಗಾಮು ಇನ್ನೇನು ಪ್ರಾರಂಭವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂಬರುವ ಹಿಂಗಾರು ಬೆಳೆಗಳಲ್ಲಿ ರಸಗೊಬ್ಬರ ನಿರ್ವಹಣೆ ಮತ್ತು ಉಳಿತಾಯ ಬಹುಮುಖ್ಯವಾಗಿದೆ. ಹಿಂಗಾರು ಹಂಗಾಮು ಪ್ರಾರಂಭವಾಗುವ ಹಂತದಲ್ಲಿರುವುದರಿಂದ ಕೃಷಿ ಕಾರ್ಯಗಳು ಚುರುಕಾಗಿ ಸಾಗಬೇಕಾಗಿದೆ. ಇದರೊಟ್ಟಿಗೆ ಬೆಳೆಗೆ ಬೇಕಾಗುವ ಬೀಜ ರಸಗೊಬ್ಬರಗಳು ಖರೀದಿ ಹಾಗೂ ಸಂಗ್ರಹಣೆಯತ್ತ ರೈತರು ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿದೆ. ಬೆಳೆಯ ಯೋಜನಾನುಸಾರ ಆಯಾ ಬೆಳೆಗೆ ಎಕರೆಗೆ ಬೇಕಾಗುವ ಪೋಷಕಾಂಶಗಳ ಬಗ್ಗೆ ಹಾಗೂ ಪೋಷಕಾಂಶಗಳನ್ನು ಒದಗಿಸಲು ಬೆಳೆಗೆ ಹಾಕಬೇಕಾದ ತಿಳುವಳಿಕೆ ರಸಗೊಬ್ಬರಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಪಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಾಹಿತಿ ಪಡೆದು ಮುಂದುವರೆಯುವುದು ಸೂಕ್ತ. ಆಯಾ ಬೆಳೆಗೆ ಒದಗಿಸುವ ಪೋಷಕಾಂಶಗಳನ್ನು ಇಂತಹದೇ ರಸಗೊಬ್ಬರದಿಂದ ಹಾಕಬೇಕೆಂದೇನಿಲ್ಲ. ಒಳ್ಳೆಯ ಬೆಳೆಯು ತನಗೆ ಬೇಕಾದ ಪೋಷಕಾಂಶಗಳನ್ನು ಯಾವ ರೂಪದ ಗೊಬ್ಬರದಲ್ಲಿ ಹಾಕಿದರೂ ಬೇರೆಗಳಿಂದ ಒಂದೇ ರೂಪದಲ್ಲಿ ಇರಿಕೊಳ್ಳುತ್ತದೆ. ಉದಾಹರಣೆಗೆ ನಾವು ಸಾರ್ವಜನಿಕ ಸೋರ್ಸ್ ಆಗಿ ಯೂರಿಯಾ ಬಳಸಿದ್ರು ಒಂದೇ ರೀತಿ, ಅಮೋನಿಯಂ ಸಲ್ಫೇಟ್ ಬಳಸಿದ್ರು, ಕಾಂಪ್ಲೆಕ್ಸ್ ಬಳಸಿದ್ರು ಒಂದೇ ರೀತಿ. ಯಾವುದೇ ರೀತಿಯ ರಸಗೊಬ್ಬರ ಬೆಳೆಗೆ ಹಾಕಿದ್ರು ಆ ಒಂದು ಬೆಳೆ ಹೀರ್ಕೊಳ್ಳೋದು ನೈಟ್ರೇಟ್ ಫಾರ್ಮ್, NO3 ಫಾರ್ಮ್ ಅಥವಾ ಅಮೋನಿಯಂ ಫಾರ್ಮರ್ ಮಾತ್ರ ಅದು ಬೆಳೆ ಬೇರುಗಳು ಹೀರ್ಕೊಳ್ತವೆ. ಸೊ ನಾವು ಇಂತಹದ್ದೇ ರಸಗೊಬ್ಬರ ಬೇಕೆಂದು ನಾವು ಆಟ ಮಾಡಬಾರದು. ಆದ್ದರಿಂದ ಕೆಲವೊಮ್ಮೆ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರುವ ರಸಗೊಬ್ಬರಕ್ಕೆ ಎಲ್ಲರೂ ಬೇಡಿಕೆ ಇಟ್ಟು ಅದೇ ಗೊಬ್ಬರ ಬೇಕು ಎಂದು ಪಟ್ಟಿಡಿದು ಕೃತಕ ಅಭಾವಕ್ಕೆ ಕಾರಣವಾಗುತ್ತಾರೆ. ಅಂದ್ರೆ ಲಾಸ್ಟ್ ಮುಂಗಾರಿನಲ್ಲಿ ನೋಡಬಹುದು ನಾವು ಯೂರಿಯಾ, ಎಲ್ಲಾ ರೈತರು ಮೆಕ್ಕೆಜೋಳ ಬೆಳೆದು ಯೂರಿಯಾನೇ ಬೇಕು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಯಾರು ಬಳಸದೆ ಯೂರಿಯಾನೇ ಬೇಕು ಅಂತೇಳಿ ಯೂರಿಯಾಷ್ಟು ಡಿಮ್ಯಾಂಡ್ ಆಗಿತ್ತು. ಈ ತರ ಕೃತಕ ಅಭಾವ ಅಂದ್ರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದಕ್ಕೆ ಪರ್ಯಾಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇರುವ ಅಥವಾ ಇತರ ರಸಗೊಬ್ಬರಗಳನ್ನು ಆಯಾ ಬೆಳೆಗೆ ಬೇಕಾದ ಪೋಷಕಾಂಶಗಳ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ 1 ಅಥವಾ 2 ರಸಗೊಬ್ಬರಗಳನ್ನು ಕೂಡಿಸಿ ಬಿತ್ತನೆ ಮಾಡಬಹುದು. ಅಂದ್ರೆ ಈ ಯೂರಿಯಾ DAP ಪರ್ಯಾಯ ಇದು ತುಂಬಾ ಕಾಂಪಿಟೇಷನ್ ಇರುತ್ತೆ. ಇದರ ಪರ್ಯಾಯವಾಗಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಥವಾ ಅಮೋನಿಯಂ ಸಲ್ಫೇಟ್ ಅಥವಾ SSP ಅಂತ ಗೊಬ್ಬರಗಳನ್ನು ಬಳಸಿ ನಾವು ಇದನ್ನು
ಕೂಡಿಸಿ ಬಿತ್ತನೆ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ರಸಗೊಬ್ಬರಗಳ ಸಾಮರ್ಥ್ಯ, ಸಮರ್ಥ ಬಳಕೆ ಹಾಗೂ ರಸಗೊಬ್ಬರಗಳ ಉಳಿತಾಯಕ್ಕೆ ಸಾಧ್ಯವಾಗುವ ಕೆಲವು ಕ್ರಮಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಸಾಮಾನ್ಯವಾಗಿ ಬೆಳೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳು ಎಂದರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಳೆ ಗೊಬ್ಬರ ಹಾಗೂ ವಿವಿಧ ಹಿಂಡಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತುವಾಗ ಅಥವಾ ಬಿತ್ತುವ ಪೂರ್ವದಲ್ಲಿ ಕೂರಿಗೆ ಸಾಲುಗಳಲ್ಲಿ ಒದಗಿಸುವುದರಿಂದ ಕ್ರಮೇಣ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬಹುದು ಹಾಗೂ ನಾವು ಭೂಮಿಗೆ ಹಾಕಿದ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕೊಟ್ಟಿಗೆ ಗೊಬ್ಬರಗಳನ್ನು ಹೊರತುಪಡಿಸಿ ನಮಗೆ ಇನ್ನೂ ಸಾವಯವ ಗೊಬ್ಬರಗಳು ಬಳಕೆ ಇದೆ. ಸಕ್ಕರೆ ಕಾರ್ಖಾನೆಯ ಪ್ರೆಸ್ ಮಡ್ ಉಪಯೋಗಿಸಿ ತಯಾರಿಸಿದ ಬಯೋ ಕಾಂಪೋಸ್ಟ್ ಅನ್ನು ಬಳಸುವುದರಿಂದ ರಸಗೊಬ್ಬರಗಳ ಪ್ರಮಾಣ ಕಡಿತ ಮಾಡಲು ಸಾಧ್ಯ. ಈ ಸಕ್ಕರೆ ಕಾರ್ಖಾನೆಯ ಪ್ರೆಸ್ ಮಡ್ ಕಾಂಪೋಸ್ಟ್ ನಲ್ಲಿ ರಂಜಕ ಪ್ರಮಾಣವನ್ನು ಹೆಚ್ಚಾಗಿರುವುದರಿಂದ ಇದನ್ನು ಬಳಸಿ ನಾವು ಡಿಎಪಿ ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಹಾಗೂ ರೈಜೋಬಿಯಂ, ಅಜೋಸ್ಪಿರಿಲಂ ಹಾಗೂ ಅಜಿಟೋಬ್ಯಾಕ್ಟರ್ ಎಂಬ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಶೇಕಡ 25% ಸಾರಜನಕವನ್ನು ಉಳಿತಾಯ ಮಾಡಬಹುದು ಹಾಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಅಥವಾ ಸಾವಯವ ಗೊಬ್ಬರದೊಂದಿಗೆ ಭೂಮಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿರುವ ಬೆಳೆಗೆ ಅಲಭ್ಯ ರಂಜಕವನ್ನು ಅಂದ್ರೆ ಈ ನಾರ್ಮಲ್ ಆಗಿ ರಂಜಕ ಫಾಸ್ಫರಸ್ ಅನ್ನೋದು ಮಣ್ಣಲ್ಲಿರುತ್ತೆ ಬಟ್ ಅದು ಗಟ್ಟಿಯಾಗಿರುತ್ತದೆ ಅದನ್ನು ಕರಗಿಸಲು ನಾವು ಈ ರಂಜಕ ಕರಗಿಸುವ ಜೈವಿಕ ಅನುಜೀವಿಯನ್ನು ಬಳಸಿ ಅದನ್ನು ಕರಗಿಸಿ ನಮ್ಮ ಬೆಳೆಗೆ ಪೂರೈಕೆ ಆಗುವಂತೆ ಮಾಡಬಹುದು. ಮತ್ತೊಂದು ಅತಿ ಕಡಿಮೆ ಬೆಳೆಯಲ್ಲಿ ಸಿಗುವ ರಂಜಕ ಗೊಬ್ಬರವೆಂದರೆ ರಾಕ್ ಫಾಸ್ಫೇಟ್ ಅಂದ್ರೆ ಶಿಲಾರಂಜಕ. ಇದರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾದಿಂದ ಉಪಚರಿಸಿ ಬೆಳೆಗೆ ಹಾಕುವುದರಿಂದ ಮಣ್ಣಿನಲ್ಲಿ ರಂಜಕದ ಲಭ್ಯತೆಯನ್ನು ಹೆಚ್ಚು ಮಾಡಬಹುದು. ರಸಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳೊಂದಿಗೆ ಬೆರೆಸಿ ಸಾಲಿನಲ್ಲಿ ಹಾಕುವುದರಿಂದ ಗೊಬ್ಬರದ ಬಳಕೆ ಸಾಮರ್ಥ್ಯ ಹೆಚ್ಚುತ್ತದೆ. ಶಿಫಾರಸು ಮಾಡಿದ ಸಾರಜನಕವನ್ನು ಆಯಾ ಬೆಳೆಯನ್ನು ಅನುಸರಿಸಿ ಬಿತ್ತನೆ ಸಮಯದಲ್ಲಿ ಶೇಕಡ 10-20% ಒದಗಿಸಬೇಕು. ಉಳಿದ ರಸಗೊಬ್ಬರಗಳನ್ನು ಬೆಳೆಯ 30 ದಿನಕ್ಕೊಮ್ಮೆ 2-3 ಕಂತುಗಳಲ್ಲಿ ಕೊಡುವುದು ಸೂಕ್ತ. ಈ 2-3 ಕಂತುಗಳು ನಾವು ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವಾಗ ಕೊಡಬಹುದು, ಆದರೆ ನಾವು ಮಳೆಯಾಶ್ರಿತದಲ್ಲಿ ಬೆಳೆಯುವಾಗ ನಾವು ಎಲ್ಲಾ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಅಥವಾ ನಮಗೆ 30 ದಿನಗಳ ನಂತರ ಯಾವುದೇ ಭೂಮಿಯಲ್ಲಿ ತೇವಾಂಶವನ್ನು ನೋಡಿಕೊಂಡು ನಾವು 1-2 ಕಂತುಗಳಲ್ಲಿ ಕೊಡಬಹುದು. ವಿವಿಧ ಬೆಳೆಗಳಲ್ಲಿ ಶೇಕಡ 2 ಯೂರಿಯಾ ಅಥವಾ ಡಿಎಪಿ ದ್ರಾವಣವನ್ನು ಸಿಂಪಡಿಸುವುದರಿಂದ ಸಾರಜನಕ ಹಾಗೂ ರಂಜಕ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು. ನಾವು ಬೆಳೆ ಆಗಲೇ ಬೆಳವಣಿಗೆ ಹೊಂದಿದೆ ಆ ಟೈಮಲ್ಲಿ ನಮ್ಗೆ ಯಾವುದೇ ಒಂದು ಈ ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ಯೂರಿಯಾ ಅಥವಾ ಡಿಎಪಿ ದ್ರಾವಣವನ್ನು ಶೇಕಡ 2 ಅಂದ್ರೆ ಪ್ರತಿ ಲೀಟರ್ಗೆ 20 ಗ್ರಾಂನಷ್ಟು ಯೂರಿಯಾ ಅಥವಾ ಡಿಎಪಿಯನ್ನು ಬೆರೆಸಿ ಸಿಂಪಡಣೆ ಮಾಡಿದರೆ ಈ ಸಾರಜನಕ ಮತ್ತು ರಂಜಕದ ಕೊರತೆಯನ್ನು ನಾವು ನೀಗಿಸಬಹುದು. ಸಮತೋಲನ ಪೋಷಕಾಂಶಗಳನ್ನು ಲಭ್ಯವಿರುವ ವಿವಿಧ ರಸಗೊಬ್ಬರಗಳಿಂದ ಪೋಷಕಾಂಶಗಳ ಪ್ರಮಾಣ ಮೇಲೆ ಲೆಕ್ಕಿಸಿ ಆಯಾ ಗೊಬ್ಬರಗಳ ಮಿಶ್ರಣವನ್ನು ಬೆಳೆಗೆ ಹಾಕಬೇಕು. ಎಲ್ಲಾ ಪ್ರಮಾಣದ ಗೊಬ್ಬರಗಳನ್ನು ಬಿತ್ತುವಾಗಲೇ ಹಾಕಬೇಕೆಂದಿಲ್ಲ. ಮಣ್ಣಿನಲ್ಲಿ ತೇವಾಂಶದ ಲಭ್ಯತೆ ಪ್ರಮಾಣದ ಆಧಾರದ ಮೇಲೆ 2-3 ಕಂತುಗಳಲ್ಲಿ ಹಾಕುವುದರಿಂದ ರಸಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದು. ಹೀಗಾಗಿ ಬಿತ್ತುವಾಗಲೇ ಎಲ್ಲಾ ಪ್ರಮಾಣದ ರಸಗೊಬ್ಬರಗಳನ್ನು ಖರೀದಿಸಿ ಸಂಗ್ರಹಿಸಿಟ್ಟು ಅನವಶ್ಯಕ ರಸಗೊಬ್ಬರ ಅಭಾವ ಸೃಷ್ಟಿಸುವುದ ಅವಶ್ಯಕತೆ ಇರುವುದಿಲ್ಲ. ಎಕರೆಗೆ 4 ಕ್ವಿಂಟಲ್ ಎರೆಹುಳು ಗೊಬ್ಬರ ಜೊತೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಮತ್ತು 4 ಕೆಜಿ ಕಬ್ಬಿನ ಸಲ್ಫೇಟ್ ಮಿಶ್ರಣ ಮಾಡಿ ಉಪಯೋಗಿಸುವುದರಿಂದ ಸತು ಮತ್ತು ಕಬ್ಬಿನ ಪೋಷಕಾಂಶ ಬಳಕೆ ಸಾಮರ್ಥ್ಯ ಹೆಚ್ಚಿಸಬಹುದು. ಈ ಸತು ಮತ್ತು ಕಬ್ಬಿಣ ಅಂದ್ರೆ ಅತಿ ಹೆಚ್ಚು ಪ್ರಮುಖವಾದ ಲಘು ಪೋಷಕಾಂಶಗಳು, ಯಾವುದೇ ಬೆಳೆಗೆ ಬೇಕಾಗುವ ಲಘು ಪೋಷಕಾಂಶಗಳು. ಸೊ ನಾವು ಪ್ರತಿ ಬೆಳೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಮತ್ತು 4 ಕೆಜಿ ಕಬ್ಬಿಣ ಸಲ್ಫೇಟ್ ನಾವು ಭೂಮಿಗೆ ಸೇರಿಸುವುದರಿಂದ ಯಾವುದೇ ಲಘು ಪೋಷಕಾಂಶಗಳ ಕೊರತೆಯನ್ನು ಕಂಡು ಬರಲು ಸಾಧ್ಯವಿರುವುದಿಲ್ಲ. ಬೆಳೆಗಳ ಬೀಜದ ಗಾತ್ರ ಮತ್ತು ಪ್ರಮಾಣದ ಅನುಸಾರವಾಗಿ ಎಕರೆಗೆ 10 ಕೆಜಿ ಉದಾಹರಣೆಗೆ 1 ಎಕರೆಗೆ 10 ಕೆಜಿ ಬಿತ್ತನೆ ಬೀಜ ಬೇಕಾಗದಾಗ 200 ಗ್ರಾಂ, ಸುಮಾರು 25-30 ಕೆಜಿ ಬಿತ್ತನೆ ಬೀಜ ಬೇಕಾದಾಗ 500 ಗ್ರಾಂ ಅಥವಾ 50-60 ಕೆಜಿ ಬಿತ್ತನೆ ಬೀಜ ಬೇಕಾದಾಗ 1 ಕೆಜಿಯಷ್ಟು ಸೂಕ್ತ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡುವುದು ಉತ್ತಮ. ನೀರಾವರಿ ಆಶ್ರಯದಲ್ಲಿ ದ್ವಿದಳ ಧಾನ್ಯ ಅಥವಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ವಿವಿಧ ಏಕದಳ ಧಾನ್ಯಗಳೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಸಾರಜನಕ ಗೊಬ್ಬರದಲ್ಲಿ ಉಳಿತಾಯ ಸಾಧ್ಯ. ಹೀಗೆ ಸಮಗ್ರವಾಗಿ ಎಲ್ಲಾ ರೀತಿಯ ಗೊಬ್ಬರ ರಸಗೊಬ್ಬರಗಳನ್ನು ಹಾಗೂ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಹಾಗೂ ಜೈವಿಕ ಗೊಬ್ಬರಗಳನ್ನು ಮತ್ತು ಸಾವಯವ ಗೊಬ್ಬರಗಳು ಮತ್ತು ಇಂಡಸ್ಟ್ರಿ ವೇಸ್ಟ್ ಎಫ್ಲೂಯೆಂಟ್ಸ್ ಅಂತ ಅಂದ್ರೆ ಪ್ರೆಸ್ ಮಡ್ ಅಥವಾ ರಾಕ್ ಫಾಸ್ಫೇಟ್ ಅನ್ನು ಬಳಸುವ ಮುಖಾಂತರ ನಾವು ನಮ್ಮ ಈ ಪೋಷಕಾಂಶಗಳನ್ನು ಉಪಯುಕ್ತವಾಗಿ ಬಳಸಿ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಈಗ ಪ್ರತಿಯೊಂದು ಬೆಳೆಯಲ್ಲಿ ನಾವು ನೋಡ್ತಾ ಹೋಗೋಣ. ಹಿಂಗಾರಿನ ಸ್ವಲ್ಪ ಕೆಲವು ಪ್ರಮುಖ ಬೆಳೆಗಳಲ್ಲಿ ಯಾವ ರೀತಿ ನಾವು ಈ ಪೋಷಕಾಂಶವನ್ನು ನಿರ್ವಹಣೆ ಮಾಡಲು ಅನುಸರಿಸಬೇಕೆಂದು ನೋಡ್ತಾ ಹೋಗೋಣ. ಮೊದಲು ಹಿಂಗಾರು ಜೋಳ. ಜೋಳವು ಉತ್ತರ ಕರ್ನಾಟಕದ ಮುಖ್ಯ ಆಹಾರ ಬೆಳೆಯಾಗಿದೆ. ಈ ಬೆಳೆಯನ್ನು ಮುಖ್ಯವಾಗಿ ಮಳೆಯಾಶ್ರಯದಲ್ಲಿ ಹಿಂಗಾರಿನಲ್ಲಿ ಬೆಳೆಯುತ್ತಾರೆ. ಈ ಪ್ರಮುಖವಾಗಿ ಸಂಕರಣ ತಳಿ DCH-4 ಮತ್ತು ಸುಧಾರಿತ ತಳಿ M-Maldandi 35-1 ಮತ್ತು ಮೂಗುತಿ 5/4/1
ಮತ್ತು ಡಿಎಸ್ವಿ 4 ಮತ್ತು ಡಿಎಸ್ವಿ 5 ಪ್ರಮುಖವಾದ ಹಿಂಗಾರು ಜೋಳದ ತಳಿಗಳು. ಇವುಗಳನ್ನು ಹೊರತುಪಡಿಸಿ ಇತ್ತೀಚೆಗೆ ಬಿಡುಗಡೆಯಾದ ಎಸ್ಪಿವಿ 2217 ಎಂಬುವ ತಳಿಯು ಅತ್ಯಂತ ಸೂಕ್ತವಾದ. ಇದನ್ನು ನಾವು ಡ್ಯುಯಲ್ ಪರ್ಪಸ್ ತಳಿ ಎಂದು ಕರಿತೀವಿ. ನಾವು ಮೇವಾಗಿ ಯೂಸ್ ಮಾಡಬಹುದು ಮತ್ತು ಕಾಳಾಗಿ ಯೂಸ್ ಮಾಡಬಹುದು. ಹೀಗೆ ಹಿಂಗಾರು ಜೋಳದಲ್ಲಿ ಪ್ರತಿ ಎಕರೆಗೆ ಬೇಕಾಗುವ ಬೀಜದ ಪ್ರಮಾಣಕ್ಕೆ 3 ಕೆಜಿ, ಬಿತ್ತನೆ ಬೀಜಕ್ಕೆ 20 ಗ್ರಾಂ ಅಜೋಸ್ಪಿರಿಲಮ್ ಅನುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಸಾರಜನಕವನ್ನು ಭೂಮಿಯಲ್ಲಿ ಸ್ವೀಕರಿಸುವುದರ ಜೊತೆಗೆ ಶಿಫಾರಸು ಮಾಡಿದ ಸಾರಜನಕದ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದು. ಹಿಂಗಾರು ಬೆಳೆಗೆ ಶಿಫಾರಸು ಮಾಡಿದ 50% ಸಾರಜನಕವನ್ನು ಹಾಗೂ ಪೂರ್ತಿ ರಂಜಕ ಪೊಟ್ಯಾಷ್ ಗೊಬ್ಬರಗಳನ್ನು ಬಿತ್ತುವಾಗ ಕೊಟ್ಟು 50% ಸಾರಜನಕವನ್ನು ಬಿತ್ತಿದ 30 ದಿನಗಳ ನಂತರ ಮೇಲುಗೊಬ್ಬರವಾಗಿ ಕೊಡಬೇಕು. ಮೇಲುಗೊಬ್ಬರವಾಗಿ ಕೊಡುವ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು. ರಸಗೊಬ್ಬರದ ಬಳಕೆ ಸಾಮರ್ಥ್ಯ ಹೆಚ್ಚಳಕ್ಕೆ ರಸಗೊಬ್ಬರಗಳನ್ನು ಹೆರಚುವ ಪದ್ಧತಿ ಬದಲಾಗಿ ಬೀಜ ಬಿತ್ತುವ ಕೂರಿಗೆ ಹಿಂದೆ ಪ್ರತ್ಯೇಕವಾದ ಬುಕ್ಕದ ಮೂಲಕ ಭೂಮಿಗೆ ಸೇರಿಸುವುದು ಅಥವಾ ನಾವು ಸೀಡ್ ಕಂ ಫರ್ಟಿಲೈಸರ್ ಡ್ರಿಲ್ ಮುಖಾಂತರ ರಸಗೊಬ್ಬರಗಳನ್ನು ಭೂಮಿಗೆ ಸೇರಿಸಬಹುದು. ಜೋಳ ಬಿತ್ತಿದ ನಂತರ ಕಟ್ಟಿಗೆ ರಂಟೆಯಿಂದ 5 ರಿಂದ 5 ಮೀಟರ್ ಅಂತರದಲ್ಲಿ ಚೌಕುಮಡಿ ಮಾಡುವುದರಿಂದ, ಅಂದರೆ 5 ಮೀಟರ್ ಹಗಲ 5 ಮೀಟರ್ ಉದ್ದ ಚೌಕುಮಡಿ ಮಾಡುವುದರಿಂದ ನಂತರ ಬರುವ ಮಳೆ ನೀರು ಭೂಮಿಯಲ್ಲಿ ಇಂಗಿ ತೇವಾಂಶ ಹೆಚ್ಚಾಗಿ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಿ ಇಳುವರಿ ಹೆಚ್ಚಾಗುವಂತೆ ಮಾಡುತ್ತದೆ. ಈ ಪದ್ಧತಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಸಿಗಳ ನಾಶವಾಗುವಿಕೆ ಇದ್ದರೂ ಅನಿರ್ದಿಷ್ಟ ತೇವಾಂಶದ ವರ್ಷಗಳಲ್ಲಿ ಅಕಾಲಿಕ ಮಳೆಯ ಉಪಯೋಗವಾಗುವುದು ಮತ್ತು ಸಾಮಾನ್ಯ ವರ್ಷಗಳಲ್ಲಿ ಇಳುವರಿಯಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಜೋಳದ ಪ್ರತಿ ಕೆಜಿ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಬೆರೆಸಿ ಅಥವಾ ಗೋಮೂತ್ರ 25% ಗೋಮೂತ್ರ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ತದನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತುವುದರಿಂದ ಉತ್ತಮ ಬೀಜ ಮೊಳಕೆ ಮತ್ತು ಸಸಿಗಳ ಬೆಳವಣಿಗೆ ಸುಧಾರಿಸಿ ಇಳುವರಿಯ ಪ್ರಮಾಣ ಹೆಚ್ಚಾಗುವುದು. ಇದರ ಜೊತೆಗೆ ಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದು. ಕಳೆಗಳನ್ನು ಸಕಾಲದಲ್ಲಿ ಹತೋಟಿ ಮಾಡುವುದರಿಂದ ಕಳೆ ಮತ್ತು ಬೆಳೆಯ ಮಧ್ಯದ ಪೈಪೋಟಿಯನ್ನು ಕಡಿಮೆಗೊಳಿಸಿ ರಸಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಿಸಬಹುದು. ಮತ್ತೊಂದು ಮುಖ್ಯ ಬೆಳೆ ಎಂದರೆ ಗೋಧಿ. ಗೋಧಿಯು ರಾಜ್ಯದ ಪ್ರಮುಖ ಹಿಂಗಾರಿ ಬೆಳೆಯಾಗಿದ್ದು ನೀರಾವರಿ ಮತ್ತು ಕಪ್ಪು ಮಣ್ಣಿನಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯುತ್ತಾರೆ. ಇದು ಪ್ರಮುಖ ತಳಿಗಳೆಂದರೆ UAS 304, DWR 1006 ಮತ್ತು DWR 162, DWR 195. ಈ 3 ತಳಿಗಳು ನೀರಾವರಿ ಪ್ರದೇಶಕ್ಕೆ ಉತ್ತಮ ಮತ್ತು ಬಿಜಗ ಹಳದಿ ಕಿರಣ ಅಂದರೆ DWR 137 ಮತ್ತು DWR 2006 ಈ 3 ತಳಿಗಳು ಮಳೆಯಾಶ್ರಿತದಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಅಂದರೆ ನಮ್ಮ ರಾಜ್ಯದಲ್ಲಿ ಬೆಳೆಸುವ ಪ್ರಮುಖ ತಳಿಗಳು. ನೀರಾವರಿ ಗೋಧಿ ಬೆಳೆಯಲ್ಲಿ ಭೂಮಿ ಸಿದ್ಧವಾದ ಕೂಡಲೇ ಪ್ರತಿ ಎಕರೆಗೆ 20 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಭೂಮಿಗೆ ಸೇರಿಸಬೇಕು. ಬಿತ್ತನೆಯಾದ 30 ದಿನಗಳ ನಂತರ 20 ಕೆಜಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ನಂತರ ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ 1200 ಗ್ರಾಂನಷ್ಟು ಅಜೋಸ್ಪಿರಿಲಮ್ ಅನುಜೀವಿ ಅಂದರೆ 1.2 ಕೆಜಿಯಷ್ಟು ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಹೀಗೆ ಮಾಡಿದರೆ ಸಾರಜನಕ ಪ್ರಮಾಣವನ್ನು ಉಳಿತಾಯ ಮಾಡಬಹುದು. ನಮಗೆ ಈ ಅಜೋಸ್ಪಿರಿಲಮ್ ಅನ್ನುವ ಅಣುಜೀವಿಯನ್ನು ದ್ರವ ರೂಪದಲ್ಲೂ ಕೂಡ ನಮಗೆ ಲಭ್ಯವಿರುತ್ತದೆ. ಒಂದು ವೇಳೆ ದ್ರವ ರೂಪ ಇದ್ದಲ್ಲಿ 1 ಎಕರೆ ಬೀಜಕ್ಕೆ 80 ಮಿಲಿಲೀಟರ್ನಷ್ಟು ಬಳಸಿ ಬೀಜೋಪಚಾರ ಮಾಡಬೇಕು. ನೀರಾವರಿ ಮತ್ತು ಸಕಾಲದಲ್ಲಿ ಕಳೆಗಳ ಹತೋಟಿ ಮಾಡುವುದರಿಂದ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಮರಳು ಭೂಮಿಯಲ್ಲಿ 8-10 ದಿನಗಳಿಗೊಮ್ಮೆ ಹಾಗೂ ಕಪ್ಪು ಭೂಮಿಯಲ್ಲಿ 15 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮುಖ್ಯವಾಗಿ ನೀರಿನ ಅವಶ್ಯಕತೆ ಬಿತ್ತ 20-25 ದಿನಗಳಲ್ಲಿ. ಈ ಸಮಯ ಕವಲೊಡೆಯುವ ಸಮಯ, ಕವಲೊಡೆಯುವ ಹಂತದಲ್ಲಿ ಹೂ ಬಿಡುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಹೆಚ್ಚಿರುವ ನೀರಿನ ಅವಶ್ಯಕತೆ ಹೆಚ್ಚಿರುವುದರಿಂದ ಈ ಸಮಯದಲ್ಲಿ ತಪ್ಪದೇ ನೀರು ಕೊಡುವುದರಿಂದ ರಸಗೊಬ್ಬರಗಳ ಬಳಕೆಯನ್ನು ಸಮರ್ಥ್ಯವಾಗಿ ಬಳಸಿಕೊಳ್ಳಬಹುದು. ಮತ್ತೊಂದು ಪ್ರಮುಖ ಬೆಳೆ ಎಂದರೆ ನಮ್ಮ ರಾಜ್ಯದ ಕಡಲೆ. ಉತ್ತರ ಕರ್ನಾಟಕದ ಬಹುಮುಖ್ಯವಾದ ಹಿಂಗಾರು ಹಂಗಾಮಿನ ದ್ವಿದಳ ಬೆಳೆಯಾಗಿದ್ದು ಹೆಚ್ಚಾಗಿ ಮಳೆಯಾಶ್ರಯದಲ್ಲಿ ಕಪ್ಪು ಮಣ್ಣಿನಲ್ಲಿ ಮುಂಗಾರು ಬೆಳೆಯ ಕಟಾವಿನ ನಂತರ ಬೆಳೆಯಲಾಗುತ್ತದೆ. ಈ ಕಡಲೆ ಬೆಳೆಯ ಪ್ರಮುಖ ತಳಿಗಳೆಂದರೆ ಹಣ್ಣಿಗೇರಿ 1, JG 11 ಪ್ರಮುಖ ಪ್ರಚಲಿತ ತಳಿಗಳು. ಇದರ ಜೊತೆಗೆ BJD 111/1 ಸಹ ಬಳಸಬಹುದು. ಇವನ್ನು ಹೊರತುಪಡಿಸಿ ಮತ್ತೊಂದು ಪ್ರಮುಖ ತಳಿ ಎಂದರೆ ಜಾಕಿ 92/18. ಈ ತಳಿಯು ರೋಗ ನಿರೋಧಕ ಶಕ್ತಿ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚು ಇಳುವರಿ ಕೊಡುವ ತಳಿಯಾಗಿದ್ದು ನಾವು ಜಾಕಿಯನ್ನು ಬಳಸಲು ನಾವು ಉತ್ತಮ. ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು ಅಂದರೆ 25 ಕೆಜಿ ಬೀಜವನ್ನು 500 ಗ್ರಾಂ ಅಂದರೆ 1/2 ಕೆಜಿ ರೈಸೋಬಿಯಂ ಅಣುಜೀವಿ ಗೊಬ್ಬರದಿಂದ ಉಪಚರಿಸಿ ಬಿತ್ತನೆ ಮಾಡುವುದರಿಂದ 10-30% ಸಾರಜನಕವನ್ನು ಉಳಿತಾಯ ಮಾಡಬಹುದು.
ಜೊತೆಗೆ ರಂಜಕ ಕರಗಿಸುವ ಅಣುಜೀವಿ ಅನ್ನು ಅರ್ಧ ಕೆ ಜಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಬೆಳೆಗಳಿಗೆ ಭೂಮಿಯಲ್ಲಿ ಸ್ವೀಕರಣೆಗೊಂಡಿರುವ ಅಂದರೆ ಗಟ್ಟಿ ರೂಪದಲ್ಲಿರುವ ರಂಜಕವನ್ನು ಕರಗಿಸಿ ನಮ್ಮ ಬೆಳೆಗೆ ಒದಗಿಸುತ್ತದೆ. ಹೀಗೆ ಮಾಡುವ ಮೂಲಕ ರಸಗೊಬ್ಬರ ರಂಜಕ ಲಭ್ಯತೆಯನ್ನು ಹೆಚ್ಚಿಸಬಹುದು. ನಾವು ಬೀಜೋಪಚಾರ ಮಾಡೋಕ್ಕಿಂತ ಮೊದಲು ಬೀಜವನ್ನು ಗಟ್ಟಿಗೊಳಿಸಬೇಕು. ಬೀಜವನ್ನು ಶೇಕಡ 2 ಕ್ಯಾಲ್ಸಿಯಂ ಕ್ಲೋರೈಡ್ನಲ್ಲಿ ಅಂದರೆ 1 ಲೀಟರ್ ನೀರಿಗೆ 20 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಉಪ್ಪನ್ನು ಬಳಸಿ ಆ ದ್ರಾವಣದಲ್ಲಿ 30 ನಿಮಿಷ ನಮ್ಮ ಬೀಜಗಳನ್ನು 8 ಗಂಟೆಗಳ ಕಾಲ ನೆನೆಸಿ ತದನಂತರ ನೆರಳಿನಲ್ಲಿ ಒಣಗಿಸಿ ಬೀಜವನ್ನು ಕಠಿಣಗೊಳಿಸಬೇಕು. ನಾವು ಕಠಿಣಗೊಳಿಸಿದ ನಂತರ ನಾವು ಈ ಬಿತ್ತನೆ ಬೀಜವನ್ನು ಅಣುಜೀವಿಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ಬಳಸಬೇಕು. ಹೀಗೆ ಮಾಡಿದ್ದಲ್ಲಿ ತೇವಾಂಶದ ಕೊರತೆಯನ್ನು ತಡೆಗಟ್ಟು ನಾವು ಬೀಜವನ್ನು ಕಠಿಣಗೊಳಿಸಿದರೆ ಮುಂಬರುವ ದಿನಗಳಲ್ಲಿ ಯಾವುದೇ ತೇವಾಂಶದ ಕೊರತೆಯನ್ನು ತಡೆಗಟ್ಟುವುದರ ಜೊತೆಗೆ ರಸಗೊಬ್ಬರ ಬಳಕೆಯನ್ನು ಹೆಚ್ಚಳ ಮಾಡುತ್ತದೆ. ಮತ್ತು ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ 2% ಯೂರಿಯಾ ದ್ರಾವಣ ಅಂದರೆ 1 ಲೀಟರ್ ನೀರಿಗೆ 20 ಗ್ರಾಂನಷ್ಟು ಯೂರಿಯಾ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯುವುದು ಮತ್ತು ಸಾರಜನಕದ ರಸಗೊಬ್ಬರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ನೀರಾವರಿ ಕಡಲೆ ಬೆಳೆಯಾದಲ್ಲಿ 2 ಸಲ ನೀರಾವರಿ ಸಾಕು, ಅಂದರೆ ಬಿತ್ತಿದ 40 ದಿನಗಳಿಗೆ ಹೂ ಬಿಡುವಾಗ ಮತ್ತು 2ನೇ ನೀರಾವರಿ ಬಿತ್ತಿದ 75 ದಿವಸಗಳಿಗೆ ಅಂದರೆ ಹೂ ಬಿಡುವಾಗ ಮತ್ತು ಕಾಳು ಕಟ್ಟುವಾಗ 45 ದಿನ ಮತ್ತು 75 ದಿನಗಳಲ್ಲಿ 2 ನೀರಾವರಿಯನ್ನು ತಪ್ಪದೇ ಕೊಡಬೇಕು. ಹೀಗೆ ಕೊಟ್ಟಲ್ಲಿ ಬೆಳೆಗೆ ಒದಗಿಸಿದ ರಸಗೊಬ್ಬರವನ್ನು ಸದ್ಬಳಕೆ ಮಾಡುವುದರ ಜೊತೆಗೆ ಇಳುವರಿಯನ್ನು ಹೆಚ್ಚಳ ಮಾಡಬಹುದು. ಮತ್ತೊಂದು ಹಿಂಗಾರು ಪ್ರಮುಖ ಬೆಳೆ ಎಂದರೆ ಕುಸುಬೆ. ಹಿಂಗಾರಿನಲ್ಲಿ ಬೆಳೆಯುವ ಪ್ರಮುಖ ಎಣ್ಣೆಕಾಳು ಬೆಳೆ ಮತ್ತು ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನಲ್ಲಿ ವಿಶೇಷವಾಗಿ ಮಳೆಯಾಶ್ರಯದಲ್ಲಿ ಬೆಳೆಯಲಾಗುತ್ತದೆ. ನೀರಾವರಿಯಲ್ಲೂ ಕೂಡ ಬೆಳೆಯಬಹುದು, ಆದರೆ ಕೀಟ ಮತ್ತು ರೋಗ ನಿರೋಧಕ ತಳಿಗಳ ಕೊರತೆಯಿಂದ ನೀರಾವರಿ ಕ್ಷೇತ್ರ ಕಡಿಮೆ ಇದೆ. ಈ ಕುಸುಬೆಯಲ್ಲಿ ಪ್ರಮುಖ ತಳಿಗಳೆಂದರೆ A1 ಅಣ್ಣಿಗೇರಿ 1 S144 ಮತ್ತು ಅಣ್ಣಿಗೇರಿ 2 ಪ್ರಮುಖ ತಳಿಗಳು. ಇತ್ತೀಚೆಗೆ ಬಿಡುಗಡೆಯಾದ A2020 ಅಣ್ಣಿಗೇರಿ 2020 ಅಂದರೆ ಅಣ್ಣಿಗೇರಿ ಗೋಲ್ಡ್ ಮತ್ತು DSAF 1 ಎನ್ನುವ ತಳಿಗಳು ಉತ್ತಮವಾಗಿ ಹೆಚ್ಚು ಇಳುವರಿ ಕೊಡುವ ತಳಿಗಳಾಗಿರ್ತವೆ. ಮಳೆಯಾಶ್ರಯದಲ್ಲಿ ಕುಸುಬೆ ಬಿತ್ತನೆಗೆ ಭೂಮಿ ಸಿದ್ಧವಾದ ಕೂಡಲೇ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಎಕರೆಗೆ 15 ಕೆಜಿ ಸಾರಜನಕ, 15 ಕೆಜಿ ರಂಜಕ ಮತ್ತು 5 ಕೆಜಿ ಪೊಟ್ಯಾಶ್ ಮತ್ತು 12 ಕೆಜಿ ಗಂಧಕ ಮತ್ತು 5 ಕೆಜಿ ಸತುವಿನ ಸಲ್ಫೇಟ್ನನ್ನು ಮಣ್ಣಿನಲ್ಲಿ ಬೆರೆಸಿ ಕೂರಿಗೆ ಸಹಾಯದಿಂದ 60 ಸೆಂಟಿಮೀಟರ್ ಸಾಲುಗಳಿಂದ ಸಾಲಿಗೆ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ 30 ಸೆಂಟಿಮೀಟರ್ ಕಾಯ್ದುಕೊಂಡು ಬಿತ್ತನೆ ಮಾಡಬೇಕು. ಜೊತೆಗೆ ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 200 ಗ್ರಾಂ ಅಜೋಸ್ಪಿರಿಲಂ ಜೀವಾಣುವಿನಿಂದ ಉಪಚರಿಸಿ ಬಿತ್ತುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಗೊಬ್ಬರದ ಪ್ರಮಾಣವನ್ನು 25% ಕಡಿಮೆ ಮಾಡಬಹುದು. ಸತುವಿನ ಸಲ್ಫೇಟ್ ಗೊಬ್ಬರವನ್ನು ಬಿತ್ತುವಾಗ ಪುಡಿ ಮಾಡಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಪ್ರತ್ಯೇಕವಾಗಿ ನಾವು ಸೀಡ್ ಕಂ ಫರ್ಟಿಲೈಸರ್ ಮುಖಾಂತರ ಮಣ್ಣಿನಲ್ಲಿ ಸೇರಿಸಬಹುದು. ಗಂಧಕವನ್ನು SSP ರೂಪದಲ್ಲಿ ಕೊಡುವುದು ಲಾಭದಾಯಕ. ಒಂದು ವೇಳೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಗದಿದ್ದಲ್ಲಿ ಪ್ರತಿ ಎಕರೆಗೆ 80 ಕೆಜಿ ಜಿಪ್ಸಮ್ ಅನ್ನು ಬಳಸುವುದು ಸೂಕ್ತ. ಇದರಿಂದ ಕ್ಯಾಲ್ಸಿಯಂ ಪೋಷಕಾಂಶವನ್ನು ಸಹ ಬೆಳೆಗೆ ಒದಗಿಸಿದಂತಾಗುತ್ತದೆ. ಸರದಿ ಬೆಳೆ ಪದ್ಧತಿಯಲ್ಲಿ ಹೆಸರು ಅಥವಾ ಸೋಯಾ ಅವರೆ ಬೆಳೆ ಬೆಳೆದ ಹೊಲಗಳಲ್ಲಿ ಹಿಂಗಾರಿನಲ್ಲಿ ಕುಸುಬೆ ಬೆಳೆಗೆ ಪ್ರತಿ ಎಕರೆಗೆ 8 ಕೆಜಿ ಸಾರಜನಕ, 8 ಕೆಜಿ ರಂಜಕ ಮತ್ತು 4 ಕೆಜಿ ಪೊಟ್ಯಾಶ್ ಮಾತ್ರ ಒದಗಿಸುವ ಗೊಬ್ಬರಗಳನ್ನು ಕೊಡುವುದರಿಂದ ಗೊಬ್ಬರದ ಮೇಲಿನ 50% ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿಗೆ ಲಾಭವನ್ನು ಪಡೆಯಬಹುದು. ಇಷ್ಟು ಇಂದಿನ ವಿಷಯದ ಸಂಪೂರ್ಣ ವಿವರಣೆ, ಅಂದರೆ ಹಿಂಗಾರು ಬೆಳೆಗಳಲ್ಲಿ ಯಾವ ರೀತಿ ಬೀಜೋಪಚಾರ ಮಾಡಬಹುದು ಮತ್ತು ಯಾವ ರೀತಿ ರಸಗೊಬ್ಬರಗಳನ್ನು ಬಳಸಿ ಉಪಯುಕ್ತವಾಗಿ ಅದರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು.

ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ಕಥೆ ಹೇಳ್ತೀನಿ ಕೇಳ್ರಿ. ಕಥೆ ಔದಾರ್ಯ ಬೇಕು. ಕಥೆಯ ರಚನೆ ಜಗನ್ನಾಥ ಜಮಾದಾರ್.

ಕಥೆ ಔದಾರ್ಯ ಬೇಕು. ಒಂದು ಪಟ್ಟಣ, ಸುಮಾರು 100,000 ಜನಸಂಖ್ಯೆ ಇರುವ ಪಟ್ಟಣ. ಒಂದು ದಿನ ಓಣಿಯಲ್ಲಿ ಸಂಚರಿಸಿ ಕಾಯಿಪಲ್ಲೆ ಮಾರುವ ಮಹಿಳೆ ಕಾಯಿಪಲ್ಲೆ ಮಾರುತ್ತಾ ಬಂದಳು. ಆಗ ಭೀಮನ ತಾಯಿ ಕಾಯಿಪಲ್ಲೆ ಮಾರುವವಳಿಗೆ ಏನಿದೆ ಎಂದು ವಿಚಾರಿಸಿದಾಗ ಸೋರೆಕಾಯಿ, ತೊಂಡೆಕಾಯಿ, ಬೀಟ್ರೂಟ್ ಮೊದಲಾದವುಗಳು. ದರ ವಿವರಿಸಿದಾಗ ಸೋರೆಕಾಯಿ 50 ರೂಪಾಯಿಗೆ 2 ಎಂದಳು. ಭೀಮನ ತಾಯಿ, ಕೊಡುವುದಿದ್ದರೆ ಹೇಳು, 30 ರೂಪಾಯಿಗೆ 2 ಕೊಡು, ಇಲ್ಲದಿದ್ದರೆ ನಿನ್ನ ದಾರಿ ನಿನಗೆ, ಚರ್ಚಿಸಬೇಡ ಎಂದಳು. ಕಾಯಿಪಲ್ಲೆ ಮಾರುವವಳು, ತಾವು ಬಹಳ ಕಡಿಮೆ ರೇಟಿಗೆ ಕೇಳಿದಿರಿ, ನನಗೆ ಕೊಡಲಾಗದು ಎಂದಾಗ ಭೀಮನ ತಾಯಿ, ಸರಿ, ನೀನು ನಿನ್ನ ವ್ಯಾಪಾರಕ್ಕೆ ಬೇರೆಡೆಗೆ ಹೋಗೆಂದರು. ಕಾಯಿಪಲ್ಲೆ ಮಾರುವವಳು ಕೆಲ ದೂರ ಹೋಗಿರಬೇಕು. ಮತ್ತೆ ತಿರುಗಿ ಬಂದಳು. ಅವರ 40 ರೂಪಾಯಿಗೆ 2 ತಗೊಳ್ಳಿ ಎಂದಳು. ಭೀಮನ ತಾಯಿ ಒಂದೇ ಮಾತಿನ ಮಹಿಳೆ. ನಾನು ನನ್ನ ದರ ಹೇಳಿದ್ದೇನೆ, ಬೇಕಾದರೆ ಕೊಡು, ಇಲ್ಲವಾದರೆ ಬಿಡು ಎಂದಳು. ಮತ್ತೆ ಕಾಯಿಪಲ್ಲೆ ಮಾರುವವಳು ಸ್ವಲ್ಪ ದೂರ ಹೋಗಿ ಮತ್ತೆ ಬಂದಳು. ಭೀಮನ ತಾಯಿ ಹೇಳಿದ ರೇಟಿಗೆ 2 ಸೋರೆಕಾಯಿ ಕೊಟ್ಟಳು. ಕಾಯಿಪಲ್ಲೆ ಮಾರುವ ಮಹಿಳೆಗೆ ಹಣ ಕೊಟ್ಟು ಅವಳ ಪುಟ್ಟಿ ಅವಳ ತಲೆಯ ಮೇಲೆ ಹೊರುತ್ತಿದ್ದಾಗ ಆ ಮಹಿಳೆಗೆ ಚಕ್ಕರ್ ಬಂದಂತಾಯಿತು. ಭೀಮನ ತಾಯಿ ಅವಳನ್ನು ಬೀಳದಂತೆ ಹಿಡಿದು ಕೂಡಿಸಿ ನೀರು ತಂದು ಕೊಟ್ಟಳು. ಮುಂಜಾನೆಯಿಂದ ಏನೂ ತಿಂದಿಲ್ಲವೇ ಎಂದು ಕೇಳಿದಳು. ಆಗ ಆ ಬಡವಿ, ಹೆಣ್ಣು ಮಗಳು ಇಲ್ಲದ ತಾಯಿ, ಕಾಯಿಪಲ್ಲೆ ಮಾರಿ ಸ್ವಲ್ಪ ಹಣ ಬಂದಾಗ ಗೋಧಿ ಹಿಟ್ಟು ಒಯ್ದು ಅಡುಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ತಿನ್ನಬೇಕಾಗಿದ್ದು ಎಂದಾಗ ಭೀಮನ ತಾಯಿ ಮನೆಯೊಳಗೆ ಹೋಗಿ ರೊಟ್ಟಿ, ಪಲ್ಲೆ, ಅನ್ನ ಸಾರು ಅವಳಿಗೆ ಹೊಟ್ಟೆ ತುಂಬಾ ತಿನ್ನಿಸಿದಳು. ಅಲ್ಲದೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಮನೆಯಲ್ಲಿ ಉಳಿದಿದ್ದ ಸಿಹಿ ತಿಂಡಿಗಳು ಹಾಗೂ ಕೆಲವು ಚಾಕ್ಲೇಟ್ಗಳನ್ನು ಹಾಕಿ ತಂದು ಅವಳಿಗೆ ಕೊಟ್ಟು ಚೀಲದಲ್ಲಿರುವ ತಿಂಡಿಗಳನ್ನು ಮಕ್ಕಳಿಗೆ ಕೊಡಲು ಹಾಗೂ ಹೋದ ತಕ್ಷಣ ಕೆಲ ಚಾಕ್ಲೇಟ್ ಮಕ್ಕಳಿಗೆ ನೀಡಲು ಹೇಳಿ ಬುಟ್ಟಿಯನ್ನು ಅವಳ ತಲೆಯ ಮೇಲೆ ಹೊರಿಸಿ ಕಳುಹಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ಭೀಮ ತಾಯಿಗೆ, ನಿನ್ನ ವ್ಯವಹಾರವೇ ನನಗೆ ಅರ್ಥವಾಗಲಿಲ್ಲ. ಮೊದಲು ಅವಳ ಜೊತೆಗೆ ರೇಟಿನ ಭಾರಿ ಜಿಕೇರಿ ಮಾಡಿದೆ, ಆನಂತರ ಅವಳಿಗೆ ಊಟ ಮಾಡಿಸಿದೆ, ಆಮೇಲೆ ಸಿಹಿ ತಿಂಡಿ ಚಾಕ್ಲೇಟ್ ನೀಡಿದೆ, ನಿನ್ನದು ವಿಚಿತ್ರವಾಗಲಿಲ್ಲವೇ ಎಂದಾಗ ತಾಯಿ ಹೇಳಿದಳು, ಕಾಯಿಪಲ್ಲೆ ಖರೀದಿ ವ್ಯವಹಾರ ಆಗ ನಾವು ನಿಷ್ಠುರಳಾಗಿದ್ದೆ. ಅವಳಿಗೆ ಸಹಾಯ ಮಾಡಿದ್ದು ಮಾನವೀಯ ಧರ್ಮ. ಧರ್ಮ ಪಾಲಿಸುವಾಗ ನಿಷ್ಠುರತೆ ಬೇಡ, ಆಗ ಬೇಕಿರುವುದು ಔದಾರ್ಯ. ನಾವು ಅದನ್ನು ಪಾಲಿಸಿದೆ ಎಂದಳು.

ಬೇಕರಿ ಪದಾರ್ಥಗಳಲ್ಲಿ ಬಳಸುವ ಕಚ್ಚಾ ಸಾಮಗ್ರಿಗಳ ಮಾಹಿತಿಯನ್ನು ಪಡೆಯುತ್ತಿದ್ದಿರಿ. ಆ ಸಾಮಗ್ರಿಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಸಾಮಗ್ರಿಗಳಾದ ನಾವು ಸಾಮಾನ್ಯವಾಗಿ ಸಾಂಬಾರು ದ್ರವ್ಯಗಳಂತಲೇ ಕರೆಯುವಂತಹ ಪದಾರ್ಥಗಳಾದ ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಲವಂಗ, ಜಾಜೆಕಾಯಿ, ಗಸಗಸಿ, ಈ ರೀತಿ ಅನೇಕ ಚಕ್ಕಿ ಇರಬಹುದು, ಈ ಪತ್ರಿ ಇರಬಹುದು, ಈ ತರ ಅನೇಕ ಸಾಂಬಾರು ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿಯೂ ಸಹ ಬಳಸುತ್ತೇವೆ, ಬೇಕರಿ ಪದಾರ್ಥಗಳಲ್ಲಿಯೂ ಬಳಸುತ್ತೇವೆ. ಇವುಗಳನ್ನು ಬಳಸುವುದರಿಂದ ಕೆಲವು ಆರೋಗ್ಯಕ್ಕೂ ಉತ್ತಮ, ಅದರೊಟ್ಟಿಗೆ ಆ ಪದಾರ್ಥಗಳ ಗುಣಮಟ್ಟವನ್ನು ಸುಗಂಧಿತವನ್ನು ಹೆಚ್ಚಿಸಲು ಈ ಸಾಂಬಾರು ದ್ರವ್ಯಗಳು ಅತ್ಯಂತ ಪ್ರಮುಖ ಕಾರ್ಯವಾಗಿ ಕೆಲಸ ಮಾಡುತ್ತವೆ. ಈ ಸಾಂಬಾರು ದ್ರವ್ಯಗಳ ಪ್ರಮಾಣ ಎಲ್ಲಾ ಕಚ್ಚಾ ವಸ್ತುಗಳಿಂದ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇವುಗಳನ್ನು ನಾವು ಬಳಸ್ತಾ ಇದ್ದೇವೆ. ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಇವುಗಳು ಗುಣಮಟ್ಟತೆಯನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಬೃಹದಾಕಾರವಾದಂತಹ ಕೆಲಸವನ್ನ ಮಾಡುತ್ತವೆ. ಅದಕ್ಕೆ ಒಂದು ನಾಣ್ಣುಡಿ ನೆನಪಾಗ್ತದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ರೀತಿಯಲ್ಲಿ ಈ ಸಾಂಬಾರು ದ್ರವ್ಯಗಳ ಪ್ರಮುಖ ಕಾರ್ಯ ಅಡುಗೆ ಮನೆಯಲ್ಲಿ ಹಾಗೂ ಬೇಕರಿ ಪದಾರ್ಥಗಳಲ್ಲಿ ಉಂಟಾಗುತ್ತದೆ. ಈಗ ಕೆಲವು ಸಾಂಬಾರು ದ್ರವ್ಯಗಳ ಮಾಹಿತಿಯನ್ನ ನಿಮ್ಮ ಮುಂದೆ ತಿಳಿಸುತ್ತೇನೆ. ಮೊದಲನೇದಾಗಿ, ಈ ಸಾಂಬಾರು ದ್ರವ್ಯಗಳು ಬೇಕರಿ ಪದಾರ್ಥಗಳಲ್ಲಿ ಸಾಂಬಾರು ಪದಾರ್ಥವನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ. ಆದರೂ ಸಾಂಬಾರು ಪದಾರ್ಥ ಬೇಕರಿ ಪದಾರ್ಥಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಸಾಂಬಾರು ಪದಾರ್ಥ ಸೇರಿಸುವುದರಿಂದ ಬೇಕರಿ ಪದಾರ್ಥಗಳ ಗುಣಮಟ್ಟ, ರುಚಿ, ಭೌತಿಕ ರಚನೆ, ಬೇಕಾದ ಆಮ್ಲೀಯ ಮತ್ತು ಕ್ಷಾರೀಯ ಗುಣವನ್ನು ಪದಾರ್ಥಗಳಿಗೆ ಒದಗಿಸಲು ಸಾಂಬಾರು ಪದಾರ್ಥಗಳು ಸಹಾಯ ಮಾಡುತ್ತವೆ. ಅದರೊಟ್ಟಿಗೆ ಈ ಸಾಂಬಾರು ದ್ರವ್ಯಗಳು ದೇಹದ ಪಚನ ಕ್ರಿಯೆಗೂ ಕೂಡ ಇವು ಸಹಾಯಕಾರಿಯಾಗಿ ಕೆಲಸ ಮಾಡುತ್ತವೆ. ಮೊದಲನೇದಾಗಿ ದಾಲ್ಚಿನ್ನಿ, ಇದು ಒಂದು ಗಿಡದ ತೊಗಟೆ. ತೊಗಟೆಯ ಮೇಲ್ಭಾಗ ಕಂದು ಮಿಶ್ರ ಬಣ್ಣದಿಂದ ಕೂಡಿದ್ದು ಒಳಭಾಗವು ಕೆಂಪು ಕಂದು ಬಣ್ಣದ್ದಾಗಿರುತ್ತದೆ. ಈ ಸಾಂಬಾರು ಪದಾರ್ಥವನ್ನು ಕೇಕು, ಸಿಹಿರೊಟ್ಟಿ ಮತ್ತು ಇತರ ಬೇಕರಿ ಪದಾರ್ಥಗಳನ್ನು ತಯಾರಿಸಲು, ಕಾರಿ ಹೀಗೆ ಹಲವು ಪದಾರ್ಥಗಳನ್ನು ತಯಾರಿಸಲು ದಾಲ್ಚಿನ್ನಿಯನ್ನ ಬಳಸಲಾಗುತ್ತದೆ. ದಾಲ್ಚಿನ್ನಿ ಅತ್ಯಂತ ಉತ್ತಮ ಆರೋಗ್ಯಕಾರಿ ಔಷಧಿ ಗುಣವನ್ನು ಸಹ ಹೊಂದಿರುತ್ತದೆ. ಈ ದಾಲ್ಚಿನ್ನಿಯನ್ನು ಆಯುರ್ವೇದದ ಅನೇಕ ಔಷಧಿ ತಯಾರಿಕೆಯಲ್ಲಿ ಈ ದಾಲ್ಚಿನ್ನಿಯನ್ನ ಬಳಸ್ತಾರೆ. ಅದರೊಟ್ಟಿಗೆ ನಾವು ಅಂತಹ ಅತ್ಯುತ್ತಮ ಔಷಧಿ ಗುಣವುಳ್ಳ ದಾಲ್ಚಿನ್ನಿಯನ್ನು ಅಥವಾ ಚಕ್ಕಿಯನ್ನು ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಹಾಗೂ ಬೇಕರಿ ಪದಾರ್ಥಗಳಲ್ಲಿಯೂ ಕೂಡ ಬಳಸುವುದರಿಂದ ಪಾಚನ ಶಕ್ತಿಗೆ ಹಾಗೂ ಇನ್ನಿತರ ಅನೇಕ ಕಾಯಿಲೆಗಳಿಗೂ ಕೂಡ ಇದೊಂದು ಉತ್ತಮ ಔಷಧಿಯಾಗಿ ಪರಿಣಮಿಸಬಲ್ಲದು. ಅದರೊಟ್ಟಿಗೆ ಇದು ಸುಗಂಧಿತ ದ್ರವ್ಯನೂ ಹೌದು, ಸುವಾಸನೆ ಭರಿತ ಈ ದ್ರವ್ಯ ಔಷಧಿಗಳಿಗೆ ಸುಗಂಧಿತ ವಾಸನೆಯನ್ನು ನೀಡುವಂತಹ ಗುಣ ಇದಾಗಿದೆ. ಏಲಕ್ಕಿ ಎಲ್ಲರಿಗೂ ಗೊತ್ತಿರುವಂತದ್ದೇ, ಎಲ್ಲರೂ ಪ್ರತಿನಿತ್ಯ ಬಳಸುವಂತಹ ಇದೊಂದು ದ್ರವ್ಯ ಪದಾರ್ಥ. ಈ ಪದಾರ್ಥ ವಾಂತಿ ಶಮನಕ್ಕೂ ಕೂಡ, ಯಾರಿಗೆ ಬಸ್ನಲ್ಲಿ ಕಾರ್ನಲ್ಲಿ ಹೋಗುವಾಗ ಯಾರಿಗೆ ಜಾಸ್ತಿ ವಾಂತಿ ಆಗ್ತಿರ್ತದೋ ಅವರು ಏಲಕ್ಕಿಯನ್ನ ಎರಡು ಕಾಳು ಬಾಯಲ್ಲಿ ಹಾಕೊಂಡ್ರೆ ವಾಂತಿನೂ ಕೂಡ ಅವರಿಗೆ ಆಗೋದಿಲ್ಲ, ವಾಂತಿ ಕೂಡ ಬರೋದಿಲ್ಲ. ಬಾಯಿ ವಾಸನೆ ಬರುವಂತವರು ಏಲಕ್ಕಿಯನ್ನ ಸೇವಿಸ್ತಾರೆ. ಅದರ ಜೊತೆಗೆ ದೇಹದ ಪಚನ ಕ್ರಿಯೆ, ಊಟದ ನಂತರ ಇದನ್ನು ತಾಂಬೂಲದಲ್ಲಿ ಸೇವನೆ ಮಾಡೋದ್ರಿಂದ ಅಥವಾ ಎರಡು ಕಾಳು ಏಲಕ್ಕಿಯನ್ನ ನಾವು ಬಾಯಲ್ಲಿ ಹಾಕೊಳ್ಳೋದ್ರಿಂದ ನಮ್ಮ ದೇಹ ಮನಸ್ಸುಗಳು ಕೂಡ ಉಲ್ಲಾಸಭರಿತವಾಗಿ ಇರ್ತದೆ. ಅದರ ಜೊತೆಗೆ ಪಚನ ಕ್ರಿಯೆಗೂ ಕೂಡ ಈ ಏಲಕ್ಕಿ ಅತ್ಯುತ್ತಮವಾದಂತಹ ಔಷಧಿ ದ್ರವ್ಯವಾಗಿದೆ. ಈ ಏಲಕ್ಕಿಯನ್ನು ಸಹ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಏಲಾದಿ ಗುಟಿಕ, ಅದರಲ್ಲಿ ಏಲಾದಿ ಗುಟಿಕ ಅಂತ ಇದೆ, ಏಲಾದಿ ಚೂರ್ಣ ಅಂತ ಹೇಳಿದೆ. ಹೀಗೆ ಅನೇಕ ಔಷಧಿ ದ್ರವ್ಯಗಳು ಕೂಡ ನಮಗೆ ಆಯುರ್ವೇದ ಔಷಧಾಲಯಗಳಲ್ಲಿ ಲಭ್ಯವಿದೆ. ಇಂತಹ
ಏಲಕ್ಕಿಯನ್ನು ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ, ಸಿಹಿ ಪದಾರ್ಥಗಳನ್ನು ತಯಾರಿಸುವಲ್ಲಿ, ಬೇಕರಿ ಪದಾರ್ಥಗಳನ್ನು ತಯಾರಿಸುವಲ್ಲಿ ನಾವು ಉಪಯೋಗಿಸುವುದರಿಂದ ಅದರಿಂದ ಹೊರಹೊಮ್ಮುವ ಘಮಘಮ ವಾಸನೆ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ ಮತ್ತು ಆ ಪದಾರ್ಥದ ಗುಣಮಟ್ಟವನ್ನು, ರುಚಿಯನ್ನು ಹೆಚ್ಚಿಸಲು ಏಲಕ್ಕಿ ಅತ್ಯುತ್ತಮವಾದಂತಹ ಸಾಂಬಾರು ಪದಾರ್ಥವಾಗಿದೆ. ಅದರೊಟ್ಟಿಗೆ ಶುಂಠಿ ಅನೇಕ ಕಾರ್ಯಗಳಲ್ಲಿ ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸ್ತಾ ಇದ್ದೀವಿ. ಅದರಲ್ಲಿ ಕೊರೋನಾ ಸಮಯದಲ್ಲಂತೂ ಶುಂಠಿ ಕಷಾಯ ಮನೆ ಮಾತಾಗಿರುವಂತಹ, ಮನೆ ಮದ್ದು ಕೂಡ ಆಗಿರುವಂತಹ ಔಷಧಿ ದ್ರವ್ಯವಾಗಿತ್ತು. ಈಗಲೂ ಕೂಡ ಆದಿಕಾಲದಿಂದಲೂ ಈ ಶುಂಠಿ ಪುಡಿಯನ್ನ, ಅಲ್ಲ ಅಂತ ಹೇಳ್ತೀವಲ್ಲ ಹಸಿ ಶುಂಠಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಅನೇಕ ಕಾಯಿಲೆಗಳಿಗೆ ನಾವು ಉಪಯೋಗಿಸ್ತಾನೆ ಇರ್ತೀವಿ. ಮನೆಯೊಳಗೊಬ್ರು ಹಿರಿಯರು ಇರ್ತಾರೆ ಅಂತಂದ್ರ ಸ್ವಲ್ಪ ಕೆಮ್ಮು, ಗಂಟ್ಲು ಕೆರೆತ, ಆಮೇಲೆ ಜೀರ್ಣ ಆಗಿಲ್ಲ ಅಂತಂದ್ರೆ, ಮೈ ಕೈ ಜಡ ಆಗಿದೆ ಅಂತ ಹೇಳಿದ್ರೆ, ತಲೆನೋವು ಬಂದಿದೆ ಅಂತ ಹೇಳಿದ್ರೆ, ಹೀಗೆ ಅನೇಕ ಕಾಯಿಲೆಗಳಿಗೆ ಶುಂಠಿಯನ್ನ ಕಷಾಯ ಮಾಡಿ ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಕೂಡ ಗುಣ ಆಗ್ತವೆ. ಅಲ್ಪ ಕಾಯಿಲೆಗಳು ಉತ್ತಮ ರೀತಿಯಲ್ಲಿ ಗುಣ ಆಗ್ತವೆ ಅಂತ ಹೇಳೋಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಅಂದ್ರೆ ಒಂದು ಶುಂಠಿಯಲ್ಲಿ ಎಷ್ಟೊಂದು ಕಾಯಿಲೆಗಳನ್ನು ನಿವಾರಿಸುವಂತಹ ಗುಣವನ್ನ ಹೊಂದಿರ್ತದೆ. ಅದರ ಜೊತೆಗೆ ಸ್ವಲ್ಪ ಒಣ ಕೆಮ್ಮು ಇದ್ರೆ ಶುಂಠಿ ಬೆಲ್ಲವನ್ನ ಸ್ವಲ್ಪ ಚೀಪ್ರಿ ಅಂತ ಹೇಳ್ತಾರೆ ಹಿರಿಯರಿದ್ದವರು. ಶುಂಠಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಗುಳಿಗೆ ತರ ಮಾಡಿಕೊಂಡು ಅದನ್ನ ನೆಕ್ರಿ ಅಂತ ಹೇಳ್ತಾರೆ. ಯಾರಿಗೆ ಜೀರ್ಣ ಶಕ್ತಿ ಇಲ್ಲ ಅಂತಂದ್ರೆ ಶುಂಠಿ ಕಷಾಯ, ಶುಂಠಿ ಪುಡಿಯನ್ನ ಮಾಡಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕಿ ಕುದಿಸಿ, ಅರ್ಧ ಬರೋವರೆಗೆ ಕುದಿಸಿ ಅದನ್ನು ಸೋಸಿ, ಸ್ವಲ್ಪ ರುಚಿಗೆ ಬೇಕಾದ್ರೆ ಬೆಲ್ಲವನ್ನ ಸೇರಿಸಿ ನೀವು ಸೇವನೆ ಮಾಡಬಹುದು. ಹೀಗೆ ಮತ್ತೆ ಮಂಡಿ ನೋವು, ಮಂಡಿ ಬೆಳಗ್ಗೆ ಎದ್ದ ತಕ್ಷಣ ಮಡಚೋದಕ್ಕೆ ಬರೋದಿಲ್ಲ, ಕಾಲ್ ಚಾಚೋಕ್ ಬರೋದಿಲ್ಲ, ತುಂಬಾ ನೋವು ಅನಿಸ್ತದೆ ಅಂತ ಹೀಗೆಲ್ಲ ಹೇಳಿದಾಗ ಕೂಡ ಶುಂಠಿ ಕಷಾಯ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಅಂತಹ ಅಲ್ಪ ಕಾಯಿಲೆಗಳು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಅವುಗಳು ಕೂಡ ಶಮನ ಹೊಂತವೆ. ಮತ್ತು ಆಯುರ್ವೇದ ಔಷಧ, ಅನೇಕ ಔಷಧಗಳಲ್ಲಿ ಶುಂಠಿ ಒಂದು ಪ್ರಮುಖ ದ್ರವ್ಯವಾಗಿ ಕೆಲಸ ಮಾಡುತ್ತದೆ. ಶುಂಠಿ ನಾವು ಆಯುರ್ವೇದ ಶಾಸ್ತ್ರದಲ್ಲಿ ಆಮ ಪಾಚಕ ಅಂತನೂ ಹೇಳಿ ಕರಿತೀವಿ, ಶೂಲ ಶಮನಕಾರಕ ಅಂತ ಹೇಳ್ತೀವಿ, ಅಜೀರ್ಣ, ಅಗ್ನಿಮಾಂದ್ಯ, ಜ್ವರ, ನೆಗಡಿ, ಕೆಮ್ಮು, ಹೀಗೆ ಅನೇಕ ಕಾಯಿಲೆಗಳಿಗೆ ಶುಂಠಿ ಅತ್ಯುತ್ತಮ ಔಷಧಿಯಾಗಿದೆ. ಶುಂಠಿ ಕ್ಷೀರಪಾಕ ಅಂತ ಹೇಳಿ ಒಂದು ಕಷಾಯ ಹೇಗ್ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಶುಂಠಿ ಕ್ಷೀರಪಾಕವನ್ನು ಸಹ ನಾವು ಮಾಡಬಹುದು. ಶುಂಠಿ ಕ್ಷೀರಪಾಕ ಅಂತ ಹೇಳಿದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಾಲನ್ನ ಬೆರೆಸಿ ಶುಂಠಿಯನ್ನ ಸೇರಿಸಿ ಅದನ್ನ ಕುದಿಸಿ, ಅರ್ಧ ಬರೋವರೆಗೆ ಕುದಿಸಿ ಅದು ತದನಂತರ ಅರ್ಧ ಬಂದ ನಂತರ ಅದನ್ನು ಇಳಿಸಿ ಸ್ವಲ್ಪ ಬೆಲ್ಲವನ್ನ ಹಾಕಿ ಸೋಸಿ ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಕೂಡ ಶಮನವಾಗ್ತವೆ. ಶುಂಠಿ ಶಕ್ತಿವರ್ಧಕ ಔಷಧಿಯೂ ಹೌದು. ಇಂತಹ ಶುಂಠಿಯನ್ನು ಅನೇಕ ಬೇಕರಿ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಅದರಿಂದ ಅದರ ಗುಣಮಟ್ಟ, ಪಾಚನ ಕ್ರಿಯೆ, ಅಂದ್ರೆ ನಾವು ಶುಂಠಿ ಹಾಕೋದ್ರಿಂದ ಈ ಬೇಕರಿ ಪದಾರ್ಥ ಇದು ನಮಗೆ ಜಡ ಆಗ್ತದೆ ಹಾಗೆ ಹೀಗೆ ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಆ ಶುಂಠಿ ಯಾವ ದ್ರವ್ಯದಲ್ಲಿ ಇದೆ ಅನ್ನೋದು ಬಹಳಷ್ಟು ಮುಖ್ಯ. ಅಂತ ದ್ರವ್ಯಗಳನ್ನ ತಿಳಿದುಕೊಳ್ಳೋದಕ್ಕೇನೆ ಈ ಬೇಕರಿ ಪದಾರ್ಥಗಳ ಮಾಹಿತಿ ಕಾರ್ಯಕ್ರಮ. ಈ ರೀತಿಯಾಗಿ ನೀವು ಶುಂಠಿಯನ್ನ ಅನೇಕ ಕಾಯಿಲೆಗಳಿಗೆ, ಬೇಕರಿ ಪದಾರ್ಥಗಳಿಗೆ, ಅಡುಗೆ ಮನೆಯಲ್ಲಿ ದಿನನಿತ್ಯಲೂ ಬಳಸುವಂತಹ ಔಷಧಿ ಇದಾಗಿದೆ. ಇಂದು ಈ ಕೆಲವು ಸಾಂಬಾರು ದ್ರವ್ಯಗಳ ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ.

0: ಇದುವರೆಗೆ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮುಂಜಾನೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರುಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?

0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗೀಪದ, ಸೋಬಾನಪದ, ಹಂತಿಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಆರೋಗ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು

0: ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ

0: ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಮನ್ ಕಿ ಬಾತ್ನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತೀನಿ. ಇದು ಹೊಸ ಪ್ರಯತ್ನಗಳನ್ನು ಎಲ್ಲರ ಮುಂದೆ ತರೋ ಒಂದು ವೇದಿಕೆ ಅನ್ನೋದು ನಿಮಗೆ ಗೊತ್ತಿದೆ. ದೇಶವಾಸಿಗಳ ಇನ್ನೋವೇಟಿವ್ ಐಡಿಯಾಸ್ ಬಗ್ಗೆ ಇಲ್ಲಿ ಚರ್ಚಿಸ್ತೀವಿ. ಇದರಲ್ಲಿ ಎಷ್ಟೋ ಐಡಿಯಾಸ್ ಹಿಂದೆ ಜನರ ಜೀವನದ ಅವಿರತ ಶ್ರಮ ಮತ್ತು ಅವರ ಸಂಪೂರ್ಣ ಶಕ್ತಿ ಅಡಗಿರುತ್ತೆ. ಗೆಳೆಯರೇ, ಸ್ವಲ್ಪ ದಿನದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಆಷಾಢ ಏಕಾದಶಿಯ ಪವಿತ್ರ ಸಂದರ್ಭದಲ್ಲಿ ಬರೆದಿದ್ರು, ಇತಿಹಾಸವನ್ನ ಆಸಕ್ತಿದಾಯಕವಾಗಿಸೋ ಪ್ರಯತ್ನವನ್ನ ಶುರು ಮಾಡ್ತಿದ್ದೀನಿ ಅಂತ. ಹೇಳೋಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಅವರು ಮುಂದೆ ಹೇಳಿದ್ರು, ಈ ಐಡಿಯಾ ತುಂಬಾ ಸಿಂಪಲ್ ಅಂತ. ಈ ವೆಬ್ಸೈಟ್ಗೆ ಹೋಗಿ ಯಾವುದಾದ್ರೂ ಒಂದು ವರ್ಷ ಆರಿಸಿಕೊಳ್ಳಿ. ಆಗ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಅಂತ ಇಲ್ಲಿ ಸುಲಭವಾಗಿ ತಿಳಿಯುತ್ತೆ. ನನಗೂ ಇದು ಆಸಕ್ತಿದಾಯಕ ಅನಿಸ್ತು. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತ ಅಂದ್ಕೊಂಡೆ. ಈ ಕೆಲಸವನ್ನ ಮುಂಬೈನ ಕೃಷ್ಣ ಶೇಷಾದ್ರಿ ಅವರು ಮಾಡಿದ್ದಾರೆ ಅಂತ ತಿಳಿಯಿತು. ವಿಶೇಷ ಅಂದ್ರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನ ತುಂಬಾ ಸಿಂಪಲ್ ಆಗಿ ಇಟ್ಟಿದ್ದಾರೆ. www.bharatrajya.com ಅವರು ಮಾಡಿರೋ ಈ ಪ್ರಯತ್ನದ ಮಾಹಿತಿ ನಿಮಗೂ ತಲುಪಬೇಕು ಅಂತ ಅಂದ್ಕೊಂಡೆ. ಅದಕ್ಕೆ ಯಾಕೆ ನೇರವಾಗಿ ಕೃಷ್ಣ ಅವರ ಜೊತೆಗೆ ಮಾತಾಡಬಾರದು ಅಂತ ಅಂದ್ಕೊಂಡೆ. ಸ್ನೇಹಿತರೇ, ಕೃಷ್ಣ ಅವರು ಫೋನ್ನಲ್ಲಿದ್ದಾರೆ. ಕೃಷ್ಣ ಅವರೇ ನಮಸ್ಕಾರ.
1: ನಮಸ್ತೆ ಸರ್. ನಮಸ್ತೆ.
0: ನನಗೆ ಒಂದು ವಿಷಯ ತಿಳಿಯಿತು, ನೀವು ಟೆಕ್ ಪ್ರಪಂಚದವರು ಅಲ್ಲ, ಇತಿಹಾಸದ ಶಿಕ್ಷಕರು ಅಲ್ಲ, ಆದರೂ ಟೆಕ್ನಾಲಜಿ ಬಳಸಿ ಇತಿಹಾಸದ ಸೈಟ್ ಮಾಡಿದ್ದೀರಿ. ಇದೆಲ್ಲ ಹೇಗೆ ಆಯಿತು ಅಂತ ಕುತೂಹಲ ಇದೆ.
1: ಧನ್ಯವಾದಗಳು ಸರ್. ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಸೌಭಾಗ್ಯ ಸರ್. ನನ್ನ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದ್ರೆ, ನಾನು ಒಬ್ಬ ಇಂಜಿನಿಯರ್ ಆಗಿದ್ದೆ, ಆಮೇಲೆ MBA ಮಾಡಿದೆ, ಆಮೇಲೆ ಮಾರ್ಕೆಟಿಂಗ್ ಫೀಲ್ಡ್ಗೆ ಹೋದೆ. ಆದ್ರೆ ಇದೆಲ್ಲ ಮಾಡ್ತಿದ್ರು ಕೂಡ ನನಗೆ ಚಿಕ್ಕ ವಯಸ್ಸಿನಿಂದ ಇತಿಹಾಸ ಅಂದ್ರೆ ಹಿಸ್ಟರಿ ಅಂದ್ರೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ಹಿಸ್ಟ್ರಿ ಬಗ್ಗೆ ಏನಾದ್ರೂ ಮಾಡ್ಬೇಕು, ಅದನ್ನ ಹೇಗೆ ಆಸಕ್ತಿದಾಯಕವಾಗಿ ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಕೊಳ್ತಿದ್ದೆ. ಅದನ್ನ ಹೇಳಿಕೊಡೋ ರೀತಿಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡಬಹುದು ಅಂತ ನನಗನ್ನಿಸ್ತಿತ್ತು. ಬದಲಾವಣೆ ತರಬಹುದು, ಹಿಸ್ಟ್ರಿನ ಒಂದು ಕಥೆ ಮಾಡಿ ಅದನ್ನ ಜನರಿಗೆ ತಲುಪಿಸಬಹುದು.
0: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಅಂತಹ ಯಾವ ಮುಖ ಇದೆ, ಅದರ ಬಗ್ಗೆ ಆದಷ್ಟು ಹೆಚ್ಚು ಜನರಿಗೆ ಮಾಹಿತಿ ಇರಬೇಕು ಅಂತ ನಿಮಗೆ ಅನ್ನಿಸಿದ್ದು ಯಾವುದು?
1: ಸರ್, ನಮ್ಮ ಶಾಲೆ ಅಥವಾ ಕಾಲೇಜ್ಗಳಲ್ಲಿ ಭಾರತೀಯ ಇತಿಹಾಸವನ್ನ ಹೇಗೆ ಹೇಳಿಕೊಡ್ತಾರೆ ಅಂತ ನೀವು ನೋಡಿದ್ರೆ, ಅದು ಯಾವುದೋ ಒಂದು ಎಂಪೈರ್ ಅಥವಾ ಒಂದು ಕಿಂಗ್ಡಮ್ನ ದೃಷ್ಟಿಕೋನದಿಂದ ಅದನ್ನ ಹೇಳಿಕೊಡ್ಲಾಗತ್ತೆ. ಮತ್ತೆ ಆ ಸಾಮ್ರಾಜ್ಯಗಳಿಗೆ ಅಸಮಾನವಾದ ಗಮನ ಕೂಡ ಸಿಗುತ್ತೆ. ಈ ಕಾರಣದಿಂದ ನಮ್ಮ ಉಳಿದ ಎಷ್ಟೋ ಸಾಮ್ರಾಜ್ಯಗಳು ಅಂದ್ರೆ ಚೋಳರು ಪಲ್ಲವರಂತಹ ಮಹಾನ್ ಸಾಮ್ರಾಜ್ಯಗಳು ಏನಿದ್ದವು, ಕಾಶ್ಮೀರದ ಕಾರ್ಕೋಟ್ ರಾಜವಂಶ, ಅಸ್ಸಾಂನಲ್ಲಿ ಕನಿಷ್ಠ 600 ವರ್ಷಗಳ ಕಾಲ ಇದ್ದ ಅಹೋಮರು ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಹಾಗೆಯೇ ಉಳಿಸಿಕೊಂಡ್ರು. ಇವೆಲ್ಲದರ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಇಂತಹ ಮಹಾನ್ ಸಾಮ್ರಾಜ್ಯಗಳನ್ನ ಜನರಿಗೆ ಪರಿಚಯಿಸೋಕೆ ಒಂದು ವೆಬ್ಸೈಟ್ ಮಾಡಬೇಕು ಅಂತ ಅಂದುಕೊಂಡೆ.
0: ಕೃಷ್ಣ ಅವರೇ, ನೀವು ಇಷ್ಟೊಂದು ಕಷ್ಟಪಡ್ತೀರಾ, ನಾನು ಸುಮ್ಮನೆ ನಿಮಗೆ ಒಂದು ಊಹಾತ್ಮಕ ಪ್ರಶ್ನೆ ಕೇಳ್ತೀನಿ. ಭಾರತದ ಇತಿಹಾಸದ ಯಾವುದೇ 3 ವ್ಯಕ್ತಿಗಳ ಜೊತೆ ಅವಕಾಶ ಸಿಕ್ಕಿದ್ರೆ ನೀವು ಯಾರ ಜೊತೆ ಮಾತಾಡ್ತೀರಾ ಮತ್ತು ಯಾಕೆ?
1: ಹೌದು ಸರ್, ಮೊದಲು ನಾನು ಮಾತಾಡೋದು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಮುಖ ರಾಜರಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳ ಸರ್ ಅವರ ಜೊತೆ. ನಾನು ಅವರಿಂದ ಇದನ್ನ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲು ಅವರಿಗೆ ಈ ವಿಷನ್ ಹೇಗೆ ಬಂತು ಅಂತ ತಿಳ್ಕೋಬೇಕು. ಅಂದ್ರೆ ಬೃಹದೀಶ್ವರ ದೇವಸ್ಥಾನ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ದೊಡ್ಡ ದೊಡ್ಡ ಶಿವನ ದೇವಸ್ಥಾನಗಳನ್ನ ಕಟ್ಟೋ ಆ ವಿಷನ್ ಅವರಿಗೆ ಎಲ್ಲಿಂದ ಸಿಕ್ತು, ಆ ಪ್ಲಾನಿಂಗ್ ಹೇಗೆ ಮಾಡಿದ್ರು, 1000 ರಿಂದ 2000 ವರ್ಷ ಉಳಿಯೋ ಹಾಗೆ ಏನಾದ್ರೂ ಕಟ್ಟೋ ಆಲೋಚನೆ ಅವರಿಗೆ ಹೇಗೆ ಬಂತು, ಬೇರೆಯವರಿಗೆ ಸ್ಫೂರ್ತಿಯಾಗೋ ಹಾಗೆ ಮಾಡೋದನ್ನ ನಾನು ಅವರಿಂದ ತಿಳ್ಕೋಬೇಕು. ಇನ್ನು 2ನೇ ವ್ಯಕ್ತಿ, ಇವರು ನಿಜಕ್ಕೂ ನನ್ನ ಪ್ರಕಾರ ಭಾರತದ ಇತಿಹಾಸದಲ್ಲಿ ತುಂಬಾ ಅಂಡರ್ ರೇಟೆಡ್ ವ್ಯಕ್ತಿ ಸರ್. ಅವರ ಹೆಸರು ಹೇಮು. ನಾವು ಭಾರತದ ಇತಿಹಾಸದಲ್ಲಿ ಅವರ ಬಗ್ಗೆ ಹೆಚ್ಚೆಂದ್ರೆ 2 ಅಥವಾ 3 ಸಾಲು ಓದ್ತೀವಿ. ಆ ಹೇಮು ಅವರು ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಧಾರಣ ವ್ಯಕ್ತಿ ಮತ್ತು ಒಬ್ಬ ವ್ಯಾಪಾರಿಯಾಗಿದ್ದರು ಅನ್ನೋದು ನಮಗೆ ಗೊತ್ತೇ ಇಲ್ಲ ಸರ್. ಅಲ್ಲಿಂದ ಅವರು ಸಾಮ್ರಾಜ್ಯ ಕಟ್ಟಿದ್ರು. ಅವರು ಕೇವಲ ಸಾಮ್ರಾಜ್ಯ ಕಟ್ಟಿದವರು ಮಾತ್ರವಲ್ಲ, ಅವರು ಒಬ್ಬ ಮಿಲಿಟರಿ ಸ್ಪೀಕರ್ ಮತ್ತೆ ಮಿಲಿಟರಿ ಜೀನಿಯಸ್ ಆಗಿದ್ರು. ತಮ್ಮ ವೃತ್ತಿ ಜೀವನದಲ್ಲಿ 23 ಯುದ್ಧ ಮಾಡಿ ಅದರಲ್ಲಿ 22 ಗೆದ್ದಿದ್ರು. ಅವರ ಆಲೋಚನೆ ಹೇಗಿತ್ತು ಮತ್ತು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಅಷ್ಟು ದೊಡ್ಡ ರಾಜನಾಗಿ ಅವರು ಹೇಗೆ ಬೆಳೆದ್ರು, ಅವರ ಜೀವನದ ಪಯಣ ತಿಳ್ಕೊಳ್ಳೋಕೆ ನನಗೆ ತುಂಬಾ ಕುತೂಹಲ ಇದೆ ಸರ್. ಮೂರನೆಯವರು ತುಂಬಾ ಆಸಕ್ತಿದಾಯಕ ವ್ಯಕ್ತಿ, ಅವರು ಒಬ್ಬ ಮಹಿಳೆ ಸರ್, ತ್ರಿಭುವನ ಮಹಾದೇವಿ. ಒರಿಸ್ಸಾದಲ್ಲಿ ಭೌಮ ಅನ್ನೋ ಒಂದು ಸಾಮ್ರಾಜ್ಯವಿತ್ತು. ಆ ವಂಶದ ಕಥೆ ಕೂಡ ತುಂಬಾ ಕುತೂಹಲಕಾರಿ. ಅವರು ಯಾವಾಗ ಅಂದ್ರೆ ಸುಮಾರು 850 ಕಾಲದಲ್ಲಿ ಅವರ ಪಕ್ಕದ ಪಾಲ ಸಾಮ್ರಾಜ್ಯದವರು ಇವರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ರು ಸರ್, ಮತ್ತು ಇವರ ಪತಿಯಾಗಿದ್ದ ರಾಜರು ಆ ಯುದ್ಧದಲ್ಲಿ ವೀರಮರಣ ಹೊಂದಿದ್ರು. ಇದರಿಂದ ಆ ಸಾಮ್ರಾಜ್ಯ ತುಂಬಾ ಚಿಕ್ಕದಾಯಿತು ಮತ್ತು ಅದರ ಸರ್ದಾರರು ಅದರ ನಾಯಕರು ಸಾಮ್ರಾಜ್ಯವನ್ನ ಬಿಟ್ಟು ಹೋಗೋಕೆ ಶುರು ಮಾಡಿದ್ರು. ಆಗ ಈ ತ್ರಿಭುವನ ಮಹಾದೇವಿ ಅನ್ನೋ ಮಹಿಳೆ ಆ ಸರ್ಕಾರವನ್ನ ನಡೆಸಿ ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಾದ್ರು. ಅವರು ಸರ್ಕಾರವನ್ನ ಕೇವಲ ಸ್ಥಿರಗೊಳಿಸಿದ್ದು ಅಷ್ಟೇ ಅಲ್ಲ, ಅದನ್ನ ಎಷ್ಟು ಶಕ್ತಿಯುತವಾಗಿಸಿದ್ರು ಅಂದ್ರೆ ಮುಂದಿನ 100 ಕಳಿಂಗದ ಆ ಭಾಗದಲ್ಲಿ ಅವರೇ ರಾಜ್ಯಭಾರ ಮಾಡಿದ್ರು. ಇತಿಹಾಸದಲ್ಲಿ ನಾನು ಭೇಟಿ ಮಾಡೋಕೆ ಇಷ್ಟಪಡೋ 3 ಕುತೂಹಲಕಾರಿ ವ್ಯಕ್ತಿಗಳು ಇವರೇ ಸರ್.
0: ಕೃಷ್ಣ ಅವರೇ, ನೀವು ಇತಿಹಾಸದಲ್ಲೇ ಬದುಕ್ತಾ ಇದ್ದೀರಿ ಅನ್ಸುತ್ತಾ, ನೀವು ಇತಿಹಾಸದಲ್ಲಿ ಮುಳುಗಿ ಹೋಗಿದ್ದೀರಾ. ನೋಡಿ, ನಾನು ಕೂಡ ಕುತೂಹಲದಿಂದ ನಿಮ್ಮ ಸೈಟ್ ನೋಡಿದೆ. ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದ್ರೆ, ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನ ಕೊಡೋದಕ್ಕೆ ಒಂದು ಟ್ಯಾಬ್ ಇದೆ. ಈ ತರಹದ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ಗೆ ಸಿದ್ಧವಾಗಿರೋದು ಅನ್ನೋದು ಒಂದು ದೊಡ್ಡ ವಿಷಯ. ನಿಮಗೆ ಜನರಿಂದ ಸಲಹೆಗಳು ಬರೋದಕ್ಕೆ ಶುರುವಾಗಿದ್ಯಾ? ನೀವು ಅವುಗಳ ಮೇಲೆ ಹೇಗೆ ಕೆಲಸ ಮಾಡ್ತೀರಿ?
1: ಹೌದು ಸರ್, ಜನರಿಂದ ತುಂಬಾ ಸಲಹೆಗಳು ಬರ್ತಿವೆ ಸರ್. ಸಲಹೆಗಳು 2 ರೀತಿಯಲ್ಲಿ ಬರ್ತವೆ. ಕೆಲವು ಸಲಹೆಗಳು ತಿದ್ದುಪಡಿ ಸೂಚಿಸ್ತವೆ, ಅಂದ್ರೆ ಈ ಪ್ರದೇಶ, ಈ ಕಾಲ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ರು ಅಂತ, ಅಥವಾ ಈ ಕಾಲದಲ್ಲಿ ಈ ಯುದ್ಧ ಆಗಿತ್ತು ಅಂತ. ಈ ಕೆಲವು ಸಲಹೆಗಳು ಬರ್ತವೆ. ಇನ್ನು ಕೆಲವು ನೀವು ಈ ವೆಬ್ಸೈಟ್ ನಲ್ಲಿ ಈ ಫೀಚರ್ ಅಥವಾ ಆ ಫೀಚರ್ ಕೂಡ ಹಾಕಬಹುದು ಅಂತ ಬರ್ತವೆ. ಹೀಗೆ ನಮ್ಗೆ 2 ರೀತಿಯ ಸಲಹೆಗಳು ಬರ್ತವೆ.

0: ಉದಾಹರಣೆಗೆ ನಮ್ಗೆ ಈ ಪ್ರದೇಶದಲ್ಲಿ ಈ ರಾಜ್ಯ ಈ ರೀತಿಯಾಗಿ ಆಳ್ವಿಕೆ ಮಾಡಿತು ಅಂತ ಸಲಹೆ ಬಂದ್ರೆ ಅದನ್ನ ತಗೊಳ್ತೀವಿ.
1: ನಮ್ಮ ಸೋರ್ಸಸ್ ಅಂದ್ರೆ ಯಾರೋ ಸಲಹೆ ಕೊಟ್ಟಿದ್ರು, ಇಂಡಿಯಾ ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲೂ ತೋರಿಸಿದ್ರೆ ಇನ್ನೂ ಒಳ್ಳೇದು ಅಂತ, ಹಾಗಾಗಿ ಆ ಫೀಚರ್ ಜಾರಿಗೆ ತಂದ್ವಿ. ಆಮೇಲೆ ನಾವು ಇನ್ನೊಂದು ಫೀಚರ್ ತಂದ್ವಿ, ಅದರಲ್ಲಿ ಎಲ್ಲಾ ಸಾಮ್ರಾಜ್ಯಗಳ ಡೇಟಾ ಸ್ಟಾಟಿಸ್ಟಿಕ್ಸ್ ಇರೋ ಟ್ರಂಪ್ ಕಾರ್ಡ್ ಮಾಡಿದ್ವಿ, ಅದು ಮಕ್ಕಳಿಗೆ ತಲುಪಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆಗ ಯಾರೋ ಒಂದು ಸಲಹೆ ಕೊಟ್ಟರು, ಅದನ್ನೆಲ್ಲ ಒಂದೇ ಕಡೆ ತನ್ನಿ, ನಾವೆಲ್ಲ ಡೌನ್ಲೋಡ್ ಮಾಡಿ ಶೇರ್ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ವಿ. ನಾವೇನು ಸರ್ವಶ್ರೇಷ್ಠರಲ್ಲ, ನಾವು ತಪ್ಪು ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದು ನಮಗೆ ಮುಖ್ಯವಾಗಿತ್ತು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ನಾವು ತಪ್ಪುಗಳನ್ನ ತಿದ್ದೋದಕ್ಕೆ ಟ್ಯಾಬ್ ಕೊಟ್ಟಿದ್ದೀವಿ ಎಲ್ಲರ ಸಹಕಾರದೊಂದಿಗೆ. ಮುಂದಿನ ದಿನಗಳಲ್ಲಿ ಇತಿಹಾಸದ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವಾಗುವಂತಹ ಒಂದು ಸೈಟ್ ನ ನಾವು ತಯಾರು ಮಾಡ್ತೀವಿ.
2: ಕೃಷ್ಣ ಅವರೇ, ನೀವು ನಿಜವಾಗಿಯೂ ದೊಡ್ಡ ಕೆಲಸ ಮಾಡಿದ್ದೀರಿ. ಇತಿಹಾಸದ ಹೊರತಾಗಿ ನಿಮ್ಗೆ ಬೇರೆ ಏನೆಲ್ಲ ಹವ್ಯಾಸಗಳಿವೆ? ನೀವು ಇನ್ನು ಏನೇನ್ ಮಾಡ್ತೀರಾ?
0: ಇಲ್ಲ ಸರ್, ನಾನು ಸ್ವಲ್ಪ ಬೋರಿಂಗ್ ಮನುಷ್ಯ ಸರ್. ನನಗೆ ಟೆಕ್ನಾಲಜಿ ಮತ್ತು ಇತಿಹಾಸದಲ್ಲಿ ತುಂಬಾ ಆಸಕ್ತಿ ಇದೆ. ಇವೆರಡೂ ಸೇರಿದಾಗ ನಾನು ದಿನವಿಡೀ ಅದರಲ್ಲೇ ಮುಳುಗಿರ್ತೀನಿ ಅಂತ ಹೇಳ್ತೀನಿ.
2: ಒಳ್ಳೇದು ಕೃಷ್ಣ ಅವರೇ, ನಿಮಗೆ ನನ್ನ ಕಡೆಯಿಂದ ಶುಭಾಶಯಗಳು. ನೀವು ಒಂದು ಒಳ್ಳೆ ಕೆಲಸ ಶುರು ಮಾಡಿದ್ದೀರಿ, ಜನ ಕೂಡ ನಿಮ್ಮ ಜೊತೆ ಸೇರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನ್ನ ಕಡೆಯಿಂದ ನಿಮಗೆ ತುಂಬ ಹೃದಯದ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ನಮಗೆಲ್ಲರಿಗೂ ನಮ್ಮ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಯಲು ನೆರವಾಗುತ್ತೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಮಾಹಿತಿ ಇದ್ರೆ ಅದನ್ನ ಖಂಡಿತ ಶೇರ್ ಮಾಡಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ನಶಾಮುಕ್ತ ಯುವಶಕ್ತಿ ಈ ಅಭಿಯಾನ ಈಗ ಇಡೀ ದೇಶದಲ್ಲಿ ವೇಗವಾಗಿ ಮುಂದುವರಿಯುತ್ತಿದೆ. ಇದರ ಗುರಿ ಸ್ಪಷ್ಟವಾಗಿದೆ, ನಶಾಮುಕ್ತ ಯುವಕರು, ಡ್ರಗ್ ಫ್ರೀ ಇಂಡಿಯಾ. ತುಂಬಾ ಜನ, ಅದರಲ್ಲೂ ವಿಶೇಷವಾಗಿ ನಮ್ಮ ಯುವಕರು ದೊಡ್ಡ ಸಂಖ್ಯೆಯಲ್ಲಿ ಇದರ ಭಾಗವಾಗ್ತಿದ್ದಾರೆ. ಇದು ಭಾರತದ ಯುವಕರ ಆರೋಗ್ಯದ ವಿಷಯ, ಅವರ ಹ್ಯಾಪಿನೆಸ್ ಮತ್ತು ಉಜ್ವಲ ಭವಿಷ್ಯವೇ ನಮ್ಮ ಸಾಮೂಹಿಕ ಸಂಕಲ್ಪ. ಸ್ನೇಹಿತರೆ, ಈ ನಶೆ ಕೇವಲ ಒಬ್ಬ ವ್ಯಕ್ತಿಯನ್ನಷ್ಟೇ ಸುಳಿಗೆ ಸಿಲುಕಿಸಲ್ಲ, ಇದರ ಕೆಟ್ಟ ಪರಿಣಾಮವನ್ನ ಇಡೀ ಕುಟುಂಬ ಮತ್ತು ಸಮಾಜ ಕೂಡ ಅನುಭವಿಸಬೇಕಾಗುತ್ತೆ. ಡ್ರಗ್ಸ್ ವಿರುದ್ಧವಾಗಿ ಹೋರಾಡಿ ಜಾಗೃತಿ ಮೂಡಿಸಿ ವ್ಯಸನಿಗಳಿಗೆ ನೆರವಾಗುವವರನ್ನ ನಾನು ಶ್ಲಾಘಿಸ್ತೀನಿ. ನಶೆ ಮುಕ್ತ ಭಾರತಕ್ಕಾಗಿ ಒಂದು ಪವರ್ಫುಲ್ ಸ್ಲೋಗನ್ ತಯಾರಿಸಬಲ್ಲಿರ? ನಮ್ಮ ಯುವ ಮ್ಯೂಸಿಷಿಯನ್ಸ್ ಡ್ರಗ್ ಫ್ರೀ ಲೈಫ್ ಸಂದೇಶದ ಹಾಡುಗಳನ್ನ ಮಾಡಬಲ್ಲಿರಾ? ಸ್ಟೂಡೆಂಟ್ಸ್ ಮತ್ತು ಥಿಯೇಟರ್ ಗ್ರೂಪ್ಸ್ ಡ್ರಗ್ಸ್ನ ಅಪಾಯಗಳ ಜೊತೆಗೆ ಹೃದಯ ಸ್ಪರ್ಶಿ ಕಿರು ನಾಟಕ ಬರೆಯಬಲ್ಲಿರಾ? ಅದರಿಂದ ಹೊರಗೆ ಬರೋ ದಾರಿ ಇರಲಿ. ನಮ್ಮಲ್ಲಿ ಅದ್ಭುತ ಕಂಟೆಂಟ್ ಕ್ರಿಯೇಟರ್ಸ್ಗೆ ಏನೂ ಕೊರತೆ ಇಲ್ಲ. ನನ್ನ ವಿನಂತಿ ಏನಂದ್ರೆ, ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಇಂತಹ ಕಂಟೆಂಟ್ ಮಾಡಿ ಸಮಾಜಕ್ಕೆ ನೆರವಾಗ್ಲಿ. ನೀವು ನಿಮ್ಮ ಕ್ರಿಯೇಟಿವ್ ಪ್ರಯತ್ನಗಳನ್ನ ಹ್ಯಾಶ್ಟ್ಯಾಗ್ ಜೊತೆ ಸೋಷಿಯಲ್ ಮೀಡಿಯಾದಲ್ಲೂ ಖಂಡಿತ ಶೇರ್ ಮಾಡಿ. ಎಷ್ಟೋ ಸಲ ಕ್ರಿಯೇಟಿವ್ ಎಫರ್ಟ್ಸ್ ಫಾರ್ಮಲ್ ಕ್ಯಾಂಪೇನ್ಗಿಂತ ಪರಿಣಾಮಕಾರಿ. ಬನ್ನಿ, ಭಾರತದ ಯುವಕರನ್ನ ಮಾದಕತೆಯಿಂದ ದೂರವಿಡೋ, ಮುಕ್ತವಾಗಿಸೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ಪಾತ್ರವನ್ನ ವಹಿಸೋಣ. ನಿಮ್ಮ ಪ್ರಯತ್ನವನ್ನ ಹ್ಯಾಶ್ಟ್ಯಾಗ್ ನಶಾಮುಕ್ತ ಯುವ ಜೊತೆ ಸೋಷಿಯಲ್ ಮೀಡಿಯಾದಲ್ಲೂ ಖಂಡಿತ ಶೇರ್ ಮಾಡಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಆಗಸ್ಟ್ ತಿಂಗಳಲ್ಲಿ ನಮಗೆ ಎಲ್ಲೆಡೆ ದೇಶಭಕ್ತಿಯ ಅನೇಕ ಬಣ್ಣಗಳು ಕಾಣ ಸಿಗುತ್ತವೆ. ಈಗ ಪ್ರತಿಯೊಬ್ಬರಲ್ಲೂ ರಾಷ್ಟ್ರ ಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಾರ್ಷಿಕೋತ್ಸವದಿಂದ ಹಿಡಿದು ವಿಭಜನೆಯ ದುರಂತದ ಸ್ಮರಣೆಯ ದಿನ ಇದನ್ನ ವಿಶೇಷವಾಗಿಸುತ್ತೆ. ಸ್ವಾತಂತ್ರ್ಯ ದಿನ ಮತ್ತು ನ್ಯಾಷನಲ್ ಸ್ಪೇಸ್ ಡೇ ಸಂದರ್ಭಗಳು ದೇಶವಾಸಿಗಳಲ್ಲಿ ಹೆಮ್ಮೆ ತುಂಬುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆ ಗಟ್ಟಿಗೊಳಿಸುತ್ತೆ. ಒಂದೇ

ನಮಗೆ 150 ವರ್ಷ ತುಂಬಿರೋದ್ರಿಂದ ಈ ವರ್ಷ ವಿಶೇಷವಾಗಿದೆ. ಈ ಬಾರಿ 8 ಕೋಟಿಗೂ ಹೆಚ್ಚು ತಿರಂಗ ಸೆಲ್ಫಿ ಅಪ್ಲೋಡ್ ಆಗಿದೆ. ತಿರಂಗದ ಈ ಸಂಭ್ರಮ ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ. ಸೂರ್ಯಪಥ ತಿರಂಗದ ಮೂಲಕ ನಮ್ಮ ಧ್ವಜ ಪ್ರಪಂಚದ ಅಪರೂಪದ ಪ್ರವಾಸಕ್ಕೆ ಹೊರಟಿದೆ. ಫಿಜಿಯ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣದ ಜೊತೆ ತಿರಂಗ ಹಾರಿಸಲಾಯಿತು. ಆಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ವರೆಗೂ ಭಾರತದ ಮಿಷನ್ ಮತ್ತು ಪೋಸ್ಟ್ಗಳಲ್ಲಿ ತ್ರಿವರ್ಣ ಹಾರಾಡಿತು. ನೀವು ಈ ದೃಶ್ಯ ಕಲ್ಪಿಸಿಕೊಳ್ಳಬಹುದು, ಅದು ಎಷ್ಟು ಅದ್ಭುತವಾಗಿ ಇರ್ತಿತ್ತು ಅಲ್ವಾ? ಪ್ರಪಂಚದಾದ್ಯಂತ ಸೂರ್ಯ ಮುಂದೆ ಸಾಗಿದಂತೆಲ್ಲ ಭಾರತದ ತ್ರಿವರ್ಣ ಧ್ವಜ ಕೂಡ ಹಾರಾಡ್ತಾ ಹೋಯಿತು. ಇಂತಹ ಪ್ರಯತ್ನ ಸಮಾಜವನ್ನ ಒಂದುಗೂಡಿಸುತ್ತೆ. ಇದರಿಂದ ದೇಶದ ಜೊತೆ ಕೂಡ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ. ಈ ಪ್ರಯತ್ನದಲ್ಲಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ನಗರ ಪಟ್ಟಣಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿರುತ್ತಾರೆ. ಕೆಲವರು ತರಕಾರಿ ಹಣ್ಣು ಮಾರ್ತಾರೆ, ಕೆಲವರು ಚಹಾ ಅಂಗಡಿ ಇಟ್ಟಿದ್ರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜಾ ಸಾಮಗ್ರಿ ಮಾರ್ತಾರೆ. ತುಂಬಾ ಸಲ ಸ್ವಲ್ಪ ಬಂಡವಾಳದ ಕೊರತೆಯಿಂದಾಗಿ ಇವರ ವ್ಯಾಪಾರ ಮುಂದೆ ಹೋಗೋದು ನಿಂತು ಹೋಗುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಗ್ತಿದೆ. ಮಹಿಳಾ ಸಬಲೀಕರಣದ ಈ ವಿಷಯದ ಬಗ್ಗೆ ಎಷ್ಟು ಚರ್ಚೆ ಆಗಬೇಕೋ ಅಷ್ಟು ಚರ್ಚೆ ಆಗ್ತಿಲ್ಲ. ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ 46% ಮಹಿಳೆಯರಿದ್ದಾರೆ ಅನ್ನೋದು ನಿಮಗೆ ನೆನಪಿರಲಿ. ಅಂದ್ರೆ ಇದರ ಅರ್ಥ ಏನಂದ್ರೆ ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆ ಸೇರಿ ತಮ್ಮ ವ್ಯಾಪಾರವನ್ನು ಬೆಳೆಸ್ತಿದ್ದಾರೆ. ಗೆಳೆಯರೇ, ಘಾಜಿಯಾಬಾದ್ನ ಬಬಿತಾ ಶರ್ಮಾ ಅವರು ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗಿದ್ದಾರೆ. ಬಬಿತಾ ಅವರು ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಸ್ಟಾಲ್ ಇಟ್ಕೊಂಡಿದ್ರು. ಹೂವು, ದೀಪ, ಅಗರಬತ್ತಿ, ತೆಂಗಿನಕಾಯಿಯಂತಹ ವಸ್ತುಗಳನ್ನ ಮಾರಿ ಅವರು ತಮ್ಮ ಕುಟುಂಬದ ಜೀವನಕ್ಕೆ ಆಸರೆಯಾಗಿದ್ರು. ಬದುಕಲ್ಲಿ ಕಷ್ಟಪಡ್ತಿದ್ರು, ವ್ಯಾಪಾರ ವೃದ್ಧಿಗೆ ಬಂಡವಾಳ ಬೇಕಿತ್ತು. ಆಗ ಅವರಿಗೆ ಪಿಎಂ ಸ್ವನಿಧಿಯಿಂದ ಆರ್ಥಿಕ ನೆರವು ಸಿಕ್ತು. ಸ್ಟಾಲ್ನಲ್ಲಿ ಸಾಮಾನು ಹೆಚ್ಚಿಸಿದ್ರು, ವ್ಯಾಪಾರ ಬೆಳೆಸಿದ್ರು, ಗ್ರಾಹಕರು, ಆದಾಯ ಹೆಚ್ಚಾಯಿತು. ಹಾಗೆ ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಪುಟ್ಟ ಸ್ಟಾಲ್ ಒಂದು ಅಂಗಡಿಯಾಗಿ ಬದಲಾಯಿತು. ಗೆಳೆಯರೇ, ಬೆಂಗಳೂರಿನ TS ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಅವರು ಮತ್ತೆ ಅವರ ಪತಿ ಸೇರಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಒಂದು ಸಣ್ಣ ಕೆಲಸ ಶುರು ಮಾಡಿದ್ರು. ಕೆಲಸ ಚೆನ್ನಾಗಿ ನಡೀತು, ಆದರೆ ಬಂಡವಾಳ ಬೇಕಿತ್ತು. ನಿಂಗಮ್ಮ ಅವರಿಗೂ PM ಸ್ವನಿಧಿಯಿಂದ ಸಹಾಯ ಸಿಕ್ತು. ಅವರು ತಮ್ಮ ಕಾರ್ಡ್ ಸುಧಾರಿಸಿದ್ರು, ಸಗಟು ದರದಲ್ಲಿ ಸಾಮಗ್ರಿ ತಂದು ಮೆನುವಿಗೆ ಹೊಸದು ಸೇರಿಸಿದ್ರು. ಗ್ರಾಹಕರು, ಸಂಪಾದನೆ ಹೆಚ್ಚಾಯಿತು, ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸಿದೆ. ಇಂದು ಅವರು ತಮ್ಮ 3 ಮಕ್ಕಳಿಗೆ ಉತ್ತಮ ಎಜುಕೇಷನ್ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯವಹಾರ ಬೆಳೆದಾಗ ಅವಳ ಜೊತೆಗೆ ಇಡೀ ಕುಟುಂಬದ ಭವಿಷ್ಯ ಕೂಡ ಮುಂದೆ ಸಾಗುತ್ತೆ. ಮಕ್ಕಳ ಎಜುಕೇಷನ್ ಉತ್ತಮವಾಗುತ್ತೆ, ಮನೆಯ ಅಗತ್ಯಗಳು ಪೂರೈಕೆಯಾಗುತ್ತವೆ ಮತ್ತು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಇನ್ನೂ ಗಟ್ಟಿಯಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ರೂಪ? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಎಲ್ಲಾ ಸಹೋದರಿಯರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಕೋರ್ತೀನಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಗೆ ಒಂದು ದೊಡ್ಡ ಗುಣವಿದೆ. ಒಂದು ಜಾಗವನ್ನ ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿನ ಜನರದ್ದೇ ಆದಾಗ ಅಲ್ಲಿನ ಬದಲಾವಣೆ ಕೇವಲ ಸ್ವಚ್ಛತೆಗೆ ಮಾತ್ರ ಸೀಮಿತವಾಗಿರಲ್ಲ, ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ.

ದೇಶದ ಬೇರೆ ಬೇರೆ ಭಾಗದ ಇಂತಹ ಸ್ವಚ್ಛತಾ ಪ್ರಯತ್ನಗಳು ನಮಗೆ ಸದಾ ಪ್ರೇರಣೆ ನೀಡುತ್ತವೆ. ಯುಪಿಯ ರಾಮ್ಪುರದ ಪಟವಾಯಿಯನ್ನು, ಹಳ್ಳಿಯಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನು ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಗಲೀಜಾಗಿರೋದನ್ನ ನೋಡಿದ್ರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸ ಸಂಗ್ರಹಿಸುವ ಬ್ಯಾಗ್ ಎತ್ಕೊಂಡ್ರು ಮತ್ತು ಕ್ಲೀನ್ ಮಾಡೋಕೆ ಹೊರಟ್ರು. ಮೆಲ್ಲಗೆ ಬೇರೆ ಯುವಕರು ಜೊತೆಯಾದ್ರು. ಒಂದು ಟೀಮ್ ಕೂಡ ರೆಡಿ ಆಯಿತು. ಅದಕ್ಕೆ ಕ್ಲೀನಪ್ ಪಟವಾಯಿ ಎಂದು ಹೆಸರಿಡಲಾಗಿದೆ. ಇವರು ಇಲ್ಲಿಯವರೆಗೆ 4 ಗಂಗಾ ಘಾಟ್ ಕ್ಲೀನ್ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸವನ್ನ ಇವರು ತೆಗೆದಿದ್ದಾರೆ. ಎಷ್ಟೋ ಕೆರೆ ಮತ್ತು ಪಬ್ಲಿಕ್ ಜಾಗ ಕ್ಲೀನ್ ಮಾಡಿದ್ದಾರೆ. ಗೆಳೆಯರೇ, ಈ ಸಲ ಅಮರನಾಥ ಯಾತ್ರೆಯಲ್ಲೂ ಕೂಡ ಸ್ವಚ್ಛತೆ ಮತ್ತು ಜನಭಾಗಿದಾರಿಯ ಇಂತಹದ್ದೇ ಪ್ರೇರಕ ಚಿತ್ರಣ ಸಿಕ್ತು. ಕಠಿಣ ಹಾದಿಯಲ್ಲಿ ಸಾವಿರಾರು ಸ್ವಚ್ಛತಾ ಕಾರ್ಮಿಕರು ಹಗಲು ರಾತ್ರಿ ಕೆಲಸ ಮಾಡಿದ್ರು. ಈ ವರ್ಷ ಯಾತ್ರೆಯಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ. ಈ ಪ್ರಯತ್ನದ ಒಂದು ವಿಷಯ ನನಗೆ ವಿಶೇಷವಾಗಿ ಇಷ್ಟವಾಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಮಾಡಿದ್ರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ರೆಸ್ಪಾನ್ಸಿಬಲ್ ಯಾತ್ರಿ ಸರ್ಟಿಫಿಕೇಟ್ ನೀಡಲಾಯಿತು. ಇಲ್ಲಿ ವಿಶಿಷ್ಟ ಪ್ರಯೋಗವೂ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಕತ್ತೆಗಳ ಲದ್ದಿಯನ್ನ ಬಯೋಗ್ಯಾಸ್ ಆಗಿ ಬದಲಿಸಿ ಅದೇ ಕ್ಲೀನ್ ಎನರ್ಜಿಯಿಂದ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಬಾಬಾ ಬರ್ಫಾನಿಯ ಈ ಯಾತ್ರೆಯಲ್ಲಿ ಸ್ವಚ್ಛತೆಯೇ ಸೇವೆ ಮತ್ತು ಶ್ರದ್ಧೆಯ ರೂಪವಾಯಿತು. ಗೆಳೆಯರೇ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಆಗುತ್ತೆ. ಸ್ವಚ್ಛತೆ ಈ ನಡವಳಿಕೆಯಲ್ಲಿ ಸೇರಿದಾಗ ಆ ಸ್ಥಳದ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಸಾಧ್ಯತೆಯ ಹಾದಿಯನ್ನ ತೆರೆಯುತ್ತೆ. ನಾಗಾಲ್ಯಾಂಡ್ನ ಫೇಕ್ ಜಿಲ್ಲೆಯ ವೈಶಾಲು ಪುರೋಜಿ ಅವರ ಪ್ರಯಾಣ ಕೂಡ ಅಂತಹದ್ದೇ. ವೈಶಾಲು ಅವರು ರೈತ ಕುಟುಂಬದಲ್ಲಿ ಬೆಳೆದವರು. ಬಾಲ್ಯದಿಂದಲೇ ಅವರು ತಮ್ಮ ತಂದೆ ತಾಯಿ ಕೃಷಿ ಮಾಡೋದನ್ನ ನೋಡಿದ್ರು. ಅವರಿಗೆ ಹೂವುಗಳ ಮೇಲೆ ತುಂಬಾ ಪ್ರೀತಿ ಇತ್ತು. 2021ರಲ್ಲಿ ಇದೇ ಹವ್ಯಾಸದೊಂದಿಗೆ ಸಣ್ಣ ಮಟ್ಟದಲ್ಲಿ ಹೂವು ಬೆಳೆಸಲು ಶುರು ಮಾಡಿದ್ರು. ಮೆಲ್ಲನೆ ಅವರಿಗೆ ಇದರಲ್ಲಿ ಅವಕಾಶ ಕಾಣಿಸತೊಡಗಿತು. ಮದುವೆ ಸಮಾರಂಭ ಇರಲಿ ಅಥವಾ ಬೇರೆ ಹಬ್ಬಗಳಿರಲಿ, ಹೂವುಗಳಿಗೆ ಯಾವಾಗಲೂ ಬೇಡಿಕೆ ಇರುತ್ತೆ. ವೈಶಾಲಿ ಅವರು ಹವ್ಯಾಸ ಮುಂದುವರಿಸಲು ನಿರ್ಧರಿಸಿದ್ರು. ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಕೃಷಿಯ ಟ್ರೈನಿಂಗ್ ಸಿಕ್ತು. ಆನಂತರ ಅವರು ಕೇವಲ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯುಲಸ್ ಗಿಡಗಳನ್ನ ಹಾಕಿದ್ರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೈಶಾಲಿ ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿ ಮುಂದುವರಿಸಿದ್ರು. ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿಯುತ್ತಿದ್ದ ಹೂವುಗಳು ಇಂದು ನಾಗಾಲ್ಯಾಂಡ್ ಇಂದ ಹೊರಟು ದೆಹಲಿ ಮತ್ತು ಮುಂಬೈನಂತಹ ನಗರಗಳನ್ನು ತಲುಪುತ್ತಿವೆ. ವೈಶಾಲಿ ಪುರೋ ಅವರ ಪ್ರಯಾಣವು ಹವ್ಯಾಸಕ್ಕೆ ಪರಿಶ್ರಮ ಹಾಗೂ ಮಾರ್ಗದರ್ಶನ ಅಗತ್ಯವೆಂದು ಹೇಳುತ್ತೆ. ಹವ್ಯಾಸಕ್ಕೆ ಮಾರ್ಗದರ್ಶನ ಜೊತೆಯಾದಾಗ ಅದು ಹೊಸ ಅವಕಾಶಗಳ ಹಾದಿ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನ ಶುರು ಮಾಡ್ತಾರೆ ಮತ್ತು ನೋಡ್ ನೋಡ್ತಿದ್ದ ಹಾಗೆಯೇ ಅವರ ಪ್ರಯತ್ನ ಬಹಳಷ್ಟು ಜನರ ಬದುಕಿನಲ್ಲಿ ಬದಲಾವಣೆಯ ಹಾದಿಯನ್ನ ರೂಪಿಸುತ್ತೆ. ಒಡಿಶಾದ ದೆಬ್ರಿಗಢ್ನಲ್ಲಿ ದೊಡ್ರ ಕುಸುಮ್ ಅನ್ನೋ ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭುಯೆ ಅವರು ಪ್ರತಿದಿನ ಕಾಡಿಗೆ ಹೋಗ್ತಿದ್ರು ಉರುವಲು ಕಟ್ಟಿಗೆ ತರೋಕೆ, ಇಲ್ಲ ಮಧುಕ ಮತ್ತು ಕೆಂದು ಎಲೆ ಆರಿಸೋಕೆ, ಬಿದಿರಿನ ಚಿಗುರು ಮತ್ತು ಇತರೆ ಅರಣ್ಯ ಉತ್ಪನ್ನ ತರೋಕೆ ಹೋಗ್ತಿದ್ರು. ಅವರ ಮತ್ತು ಅಲ್ಲಿನ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಕೆ ಆಗ್ತಿತ್ತು.
ಆದ್ರೆ ಆಮೇಲೆ ಮೈಥಿಲಿ ಅವರು ದೆಬ್ರಿಗಡ್ ಇಕೋ ಟೂರಿಸಂ ಸೇರ್ಕೊಂಡ್ರು. ಇಲ್ಲಿಂದ ಕಾಡಿನ ಜೊತೆಗಿನ ಅವರ ಸಂಬಂಧ ಹೊಸ ದಿಕ್ಕಿನತ್ತ ಬದಲಾಯಿತು. ಈಗ ಕಾಡಿನ ಸಂರಕ್ಷಣೆ ಅವರ ಜೀವನೋಪಾಯದ ಮಾರ್ಗವಾಯಿತು. ಗೆಳೆಯರೇ, ಮೈಥಿಲಿ ಅವರ ಜೀವನದ ಈ ಬದಲಾವಣೆ ಉಳಿದ ಮಹಿಳೆಯರಿಗೂ ಸ್ಫೂರ್ತಿ ನೀಡಿತು. ಇವತ್ತು 60 ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿದ್ದಾರೆ. ಯಾರೋ ವನ್ಯಜೀವಿಗಳ ರಕ್ಷಣೆಯ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ, ಕೆಲವರು ಹುಲ್ಲುಗಾವಲು ಅಭಿವೃದ್ಧಿಯಲ್ಲಿದ್ದಾರೆ, ಮತ್ತೆ ಕೆಲವರು ಈಗ ಟೂರಿಸಂ ಆಕ್ಟಿವಿಟೀಸ್ ನಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಗೆಳೆಯರೇ, ಮೈಥಿಲಿ ಅವರು ಮತ್ತು ದೆಬ್ರಿಗಡ್ನ ಈ ಸಹೋದರಿಯರು ಪ್ರಕೃತಿ ರಕ್ಷಣೆಯೂ ಸಾಧ್ಯ ಮತ್ತು ಜೀವನದಲ್ಲಿ ಸಮೃದ್ಧಿಯೂ ಬರಬಹುದು ಅಂತ ತೋರಿಸಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮಗೆಲ್ಲರಿಗೂ ದೊಡ್ಡ ಸ್ಫೂರ್ತಿ. ಗೆಳೆಯರೇ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ಭೂಮಿಯಿಂದ ಹೊರಟು ಬಾಹ್ಯಾಕಾಶದವರೆಗೆ ತಲುಪುತ್ತಿದೆ. ಮತ್ತು ನಿಮಗೆ ಇದು ತಿಳಿದು ಹೆಮ್ಮೆ ಆಗುತ್ತೆ, ಭಾರತ್ ಇಂತಹ ಕನಸು ಕಾಣುವ ಸಾವಿರಾರು ಹೆಣ್ಣು ಮಕ್ಕಳನ್ನ ಒಟ್ಟಿಗೆ ಸೇರಿಸುತ್ತಿದೆ. ಈ ಪ್ರಯತ್ನದ ಹೆಸರೇ ಮಿಷನ್ ಶಕ್ತಿ ಸೆಟ್. ಇದರಿಂದ 108 ದೇಶಗಳ 12,000 ವಿದ್ಯಾರ್ಥಿನಿಯರು ಸ್ಯಾಟಲೈಟ್ ಟೆಕ್ನಾಲಜಿ ಕಲಿಯಲಿದ್ದಾರೆ. ಇನ್ನೋವೇಶನ್ ನಲ್ಲಿ ಮುಂದೆ ಹೋಗೋಕೆ ಅವಕಾಶ ಸಿಕ್ತಿದೆ. August 23 ನ್ಯಾಷನಲ್ ಸ್ಪೇಸ್ ಡೇ ದಿಂದಂದು ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿವಿಯಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತ ಶುರುವಾಯಿತು. ಈ ವೇಳೆ ವಿಶ್ವದ ಬೇರೆ ಬೇರೆ ದೇಶ ಮತ್ತು ಭಾರತ ಸುಮಾರು 100 ವಿದ್ಯಾರ್ಥಿನಿಯರು ಒಂದೆಡೆ ಸೇರಿದ್ರು. ಭಾರತ ದೂರದ ಊರುಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಕೂಡ ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಇಡೀ ಶ್ರಮದ ಗುರಿ ಕೂಡ ಬಹಳ ವಿಶೇಷ. ಪೂರ್ತಿ ವಿದ್ಯಾರ್ಥಿನಿಯರೇ ತಯಾರಿಸಿದ ಸ್ಯಾಟಲೈಟ್ನ ಚಂದಿರನ್ ಕಕ್ಷೆಗೆ ಕಳಿಸೋಕೆ ತಯಾರಿ ನಡೀತಿದೆ. ಗೆಳೆಯರೇ, ನನಗೆ ನಂಬಿಕೆ ಇದೆ ಇವರಲ್ಲಿ ಅನೇಕ ವಿದ್ಯಾರ್ಥಿನಿಯರು ಮುಂದೆ ಸೈನ್ಸ್, ಟೆಕ್ನಾಲಜಿ ಮತ್ತು ಇನ್ನೋವೇಶನ್ ಕ್ಷೇತ್ರದಲ್ಲಿ ತಮ್ಮದೇ ಹೊಸ ಗುರುತು ಮೂಡಿಸ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈಗ ಅವಕಾಡೋ ಹಣ್ಣಿನದ್ದೇ ದೊಡ್ಡ ಸದ್ದು. ಇದರ ಬಗ್ಗೆ ಮೊದಲು ಯಾರಿಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಇದರ ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಎರಡೂ ಕಡಿಮೆ ಇತ್ತು. ಆದರೆ ಇಂದು ಇದನ್ನ ಡೈನಿಂಗ್ ಟೇಬಲ್ ಮೇಲೆ ಹೆಚ್ಚಾಗಿ ಕಾಣಬಹುದು. ಇವತ್ತು ಇದು ಹೆಲ್ತ್ ಮತ್ತು ಪ್ರೀಮಿಯಂ ಮಾರ್ಕೆಟ್ನ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ಸಹಕಾರಿಯಾಗಿದೆ. ಆಂಧ್ರದ ಕಳಪಾದ್ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮೆಟೊ ಮತ್ತು ಬಾಳೆ ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಸ್ನೇಹಿತರ ತೋಟದಲ್ಲಿ ಅವಕಾಡೋ ಬೆಳೆ ನೋಡಿದ್ರು. ಅದಾದ ಮೇಲೆ ಅವರು ಯೂಟ್ಯೂಬ್ನಿಂದ ಮಾಹಿತಿ ಪಡ್ಕೊಂಡ್ರು. ಇಲ್ಲಿಯವರೆಗೆ ಅವರು ಸುಮಾರು 4 ಟನ್ ಅವಕಾಡೋ ಉತ್ಪಾದನೆ ಮಾಡಿದ್ದಾರೆ. ಇಂದು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಇದನ್ನು ಸಪ್ಲೈ ಮಾಡ್ತಿದ್ದಾರೆ. ಹೊಸ ಬೆಳೆ ವೈಜ್ಞಾನಿಕ ಸಲಹೆ ಮತ್ತು ಡೈರೆಕ್ಟ್ ಮಾರ್ಕೆಟಿಂಗ್ನಿಂದ ಅವರ ಸಣ್ಣ ತೋಟದ ಆದಾಯ ಪೂರ್ತಿ ಬದಲಾಗಿದೆ. ತಮಿಳುನಾಡಿನ ಕೊಡೈಕೆನಾಲ್ನ ರೈತ ಚಂದ್ರಶೇಖರನ್ ಅವರು 1/2 ಹೆಕ್ಟೇರ್ ಜಮೀನಿನಲ್ಲಿ ಅವಕಾಡೋ ಬೆಳೆದು ಒಳ್ಳೆ ಬೆಲೆ ಪಡೆಯುತ್ತಿದ್ದಾರೆ ಮತ್ತು ಆದಾಯ ಕೂಡ ಹೆಚ್ಚಿದೆ. ಕರ್ನಾಟಕದಲ್ಲಿ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೋ ಬೆಳೆದಿದ್ದಾರೆ. ಇದರಿಂದ ಕಾಫಿ ಮತ್ತು ಕರಿಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಕೂಡ ಸಿಗ್ತಿದೆ. ಗೆಳೆಯರೇ, ನಾವು ನಗರಗಳ ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಾಗಿ ಅವಕಾಡೋ ಟೋಸ್ಟ್ ಬಗ್ಗೆ ಕೇಳ್ತೀವಿ. ಆದರೆ ಇದೇ ಅವಕಾಡೋ ಮೂಲಕ ನಮ್ಮ ರೈತರು ಸಂಪಾದನೆಯ ಹೊಸ ದಾರಿಯನ್ನ ಕಂಡುಕೊಂಡಿದ್ದಾರೆ. ಅಂದ್ರೆ ನಮ್ಮ ಅವಕಾಡೋನಿಂದ ಟೋಸ್ಟ್ ರುಚಿಯೂ ಹೆಚ್ಚಾಯಿತು, ರೈತರ ಆದಾಯವೂ ಹೆಚ್ಚಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ September 3 ನಾವು ಉತ್ತಮ್ ಕುಮಾರ್ ಅವರ ಜನ್ಮ ಶತಮಾನೋತ್ಸವ ಆಚರಿಸ್ತೀವಿ. ಗೆಳೆಯರೇ, ಉತ್ತಮ ಕುಮಾರ್ ಅವರು ಒಬ್ಬ ವರ್ಸಟೈಲ್ ಆಕ್ಟರ್ ಆಗಿ ಜನರ ಮನ ಗೆದ್ದಿದ್ರು.
ಫಿಲ್ಮ್ ಲವರ್ಸ್ ಏನಂತ ನಂಬ್ತಾರೆ ಅಂದ್ರೆ,

0: ಸೋಲಪಬಾರದು ಅನ್ನೋ ದೊಡ್ಡ ಪಾಠ ಸಿಗುತ್ತೆ. ಅವರ ಆರಂಭದ ಸಿನಿಮಾಗಳು ಅಷ್ಟಾಗಿ ಓಡಲಿಲ್ಲ, ಆದರೂ ಅವರು ತಮ್ಮ ಕೆಲಸದ ಮೇಲೆ ಗಮನ ಹರಿಸಿದ್ರು. ಅದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದು. ಆತ್ಮೀಯ ಗೆಳೆಯರೇ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡ್ತಿದ್ದಾಗ ಉತ್ತಮ್ ಕುಮಾರ್ ಅವರ ಮನೆ ಮುಂದೆ ಕೂಡ ಹೋಗಿದ್ದೆ. ಅಲ್ಲಿ ನನಗೊಬ್ಬ ವ್ಯಕ್ತಿ ಅವರ ಒಂದು ಫೋಟೋವನ್ನ ಉಡುಗೊರೆಯಾಗಿ ಕೊಟ್ಟಿದ್ರು. ನಾನು ಮತ್ತೊಮ್ಮೆ ಮಹಾನಾಯಕ ಉತ್ತಮ್ ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ಅವರು ಯಾವತ್ತೂ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರ್ತಾರೆ. ಮಹಾನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇ ಹೃದಯ ರಾಜ್ ಕೋರ್ಬೈನ್. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಒಂದಾಗೋಕೆ ಅವಕಾಶ ಕೊಡ್ತವೆ. ಮುಂದೆ ನಾವು ಇನ್ನು ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4ಕ್ಕೆ ಜನ್ಮಾಷ್ಟಮಿ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸ್ತೀವಿ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕುಶಲಕರ್ಮಿಗಳು, ಶಿಲ್ಪಕಾರರು ಮತ್ತು ವಿಶ್ವಕರ್ಮ ಮಿತ್ರರನ್ನ ಗೌರವಿಸಬೇಕು. ಕೆಲವು ತಿಂಗಳ ನಂತರ ದೀಪಾವಳಿ ಕೂಡ ಬರಲಿದೆ, ಇದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗ್ತಿವೆ. ಹಬ್ಬಗಳ ಈ ಋತುವಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮ ಹತ್ತಿರ ವೋಕಲ್ ಫಾರ್ ಲೋಕಲ್ ಮನವಿ ಪುನರಾವರ್ತಿಸ್ತೀನಿ. ಇದರರ್ಥ ಕೇವಲ ಮಣ್ಣಿನ ಹಣತೆ ಕೊಳ್ಳೋದಲ್ಲ, ಇದರ ವಿಷನ್ ಬಹಳ ದೊಡ್ಡದು. ನಮ್ಮ ಮನೆಗೆ ಏನೇ ಕೊಂಡ್ರು ಅದು ಭಾರತದಲ್ಲೇ ತಯಾರಾಗಿದೆಯಾ ಅಂತ ಒಂದು ಸಲ ಖಂಡಿತ ನೋಡಿ. ಭಾರತ್ ಆತ್ಮ ನಿರ್ಭರವಾಗುವ ಹಾದಿ ಇದು. ಭಾರತದ ವಸ್ತುಗಳ ಬಗ್ಗೆ ಹೆಮ್ಮೆ ಪಟ್ಟರೆ ಈ ಸಂದೇಶ ಸಾರ್ಥಕವಾಗುತ್ತೆ. ಇದನ್ನ ಆದಷ್ಟು ಜನರಿಗೆ ತಲುಪಿಸೋದು ನಮ್ಮ ಜವಾಬ್ದಾರಿ. ನಮ್ಮ ಕ್ರಿಯೇಟಿವ್ ವರ್ಲ್ಡ್ನ ಗೆಳೆಯರು, ಇನ್ಫ್ಲೂಯೆನ್ಸರ್ಸ್ ಮತ್ತು ಸೆಲೆಬ್ರಿಟಿಗಳಿಗೂ ಕೂಡ ಇದರಲ್ಲಿ ಒಂದು ದೊಡ್ಡ ಪಾತ್ರವಿದೆ. ನೀವು ಕೂಡ ಸ್ವತಃ ವೋಕಲ್ ಫಾರ್ ಲೋಕಲ್ ಅನ್ನು ಅಳವಡಿಸಿಕೊಳ್ಳಿ ಅಂತ ನನ್ನ ವಿನಂತಿ, ಮತ್ತು ಬೇರೆಯವರಿಗೂ ಇದಕ್ಕಾಗಿ ಪ್ರೇರಣೆ ನೀಡಿ. ಗೆಳೆಯರೇ, ನಿಮ್ಮ ಸುತ್ತಮುತ್ತಲು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ನೀವು ಮನ್ ಕಿ ಬಾತ್ಗೆ ಖಂಡಿತ ಬರೆಯಿರಿ. ನಿಮ್ಮ ಅನುಭವ ದೇಶದ ಯಾವುದೋ ಮೂಲೆಯಲ್ಲಿ ಯಾರಿಗಾದರೂ ಹೊಸ ಪ್ರೇರಣೆ ಆಗಬಹುದು. ನನಗೆ ನಿಮ್ಮ ಸಲಹೆಗಳು ಮತ್ತು ಅನುಭವಗಳ ನಿರೀಕ್ಷೆ ಇದೆ. ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೂ ನೀವು ಪ್ರಧಾನಮಂತ್ರಿ ಅವರ ಮನ್ ಕಿ ಬಾತ್ 137ನೇ ಸಂಚಿಕೆಯ ಕನ್ನಡ ಅನುವಾದದ ಮಾತುಗಳನ್ನು ಕೇಳಿದಿರಿ.

ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ರವಿವಾರ, ದಿನಾಂಕ 30 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್.
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ

0: ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರುಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ವೀರೇಶಾನಂದ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ಸುಕನ್ಯಾ ಪಾಟೀಲ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ದಾನಮ್ಮ ತೆಗ್ಗಿನಕೇರಿ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ, ನವಲಗುಂದ ನಾಗಲಿಂಗೇಶ್ವರರ ಕುರಿತಾದ ಗೀತೆಯನ್ನು. ವೀಣಾವಾಣಿ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನವನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಸುಜಾತಾ ಮ್ಯಾಗೇರಿ ಅವರು. ಭಾವಗೀತೆ ಕೇಳುವಿರಿ ಮಂಜುಳಾ ಶೇಡ ಧಾಕುಸಂಗಡಿಗರಿಂದ. ರೈತ ಬಂಧು ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆಯ ಕುರಿತು ಡಾ ಚೇತನ್ ಬಾಬು ಅವರಿಂದ ಮಾಹಿತಿ ಕೇಳುವಿರಿ. ಭಜನಾ ಪದ ಹಾಡಲಿದ್ದಾರೆ ನೇತಾಜಿ ಯುವಕ ಮಂಡಳಿ ಭಜನಾ ತಂಡದವರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಔದಾರ್ಯ ಬೇಕು ಕಥೆಯನ್ನು ಕೇಳುವಿರಿ. ಸೋಬಾನ ಪದ ಹಾಡಲಿದ್ದಾರೆ ಲಲಿತಮ್ಮ ಹಿರೇಮಠ ಹಾಗೂ ಸಂಗಡಿಗರು. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರು ಮಾಹಿತಿ ನೀಡುವರು.

ಪ್ರೀತಿಯ ಬಂಧುಗಳೇ, ಇವತ್ತಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ದಿನಪತ್ರಿಕೆ, ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತಹ ವಿಜಯ ಕರ್ನಾಟಕ ಪತ್ರಿಕೆಯ ಸಿಬ್ಬಂದಿ ವರ್ಗದೊಂದಿಗೆ ನಾಲ್ಕಾರು ವಿಷಯಗಳನ್ನು ನಾನು ಹಂಚಿಕೊಳ್ತಕ್ಕಂಥ ಒಂದು ಸುಸಂದರ್ಭ. ವಿಜಯ ಕರ್ನಾಟಕ ಪತ್ರಿಕೆ ಪ್ರಾರಂಭದಿಂದಲೂ ಕೂಡ ನನಗೆ ಅತ್ಯಂತ ಪ್ರಿಯವಾದ ಪತ್ರಿಕೆ. ಈ ಪತ್ರಿಕೆಯನ್ನು ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಇವತ್ತೂ ಕೂಡ ದಿನಂಪ್ರತಿ ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದ್ತೇನೆ. ಈ ಪತ್ರಿಕೆಯ ನೇತೃತ್ವ ವಹಿಸಿ ಇಲ್ಲಿನ ಎಲ್ಲ ಬೌದ್ಧಿಕ, ಭಾವನಾತ್ಮಕ, ನೈತಿಕ ಜವಾಬ್ದಾರಿ ಹೊತ್ತು ಪತ್ರಿಕೆಯನ್ನು ಅತ್ಯಂತ ಯೋಗ್ಯ ಮಾರ್ಗದಲ್ಲಿ ನಡೆಸ್ತಾ ಇರತಕ್ಕಂಥ ಈ ರಾಷ್ಟ್ರದ ಒಬ್ಬ ಚಿಂತನಶೀಲ ಪತ್ರಿಕೋದ್ಯಮಿ, ಅತ್ಯುತ್ತಮ ಬರಹಗಾರರು, ಒಬ್ಬ ಯೋಗ್ಯ ಚಿಂತಕರು, ನನ್ನ ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರೇ, ಈ ಪತ್ರಿಕಾ ಮಹಾನ್ ಕಾರ್ಯದಲ್ಲಿ ಸಾಕಷ್ಟು ಉತ್ತಮ ಕೆಲಸ ಮಾಡ್ತಾ ಇರತಕ್ಕಂಥ ನನ್ನ ಆತ್ಮೀಯರಾದ ಶ್ರೀ ಪ್ರಸನ್ನ ಅವರೇ, ಶ್ರೀ ಅಚ್ಯುತನ್ರವರೇ ಮತ್ತು ಇದರ ನೂರಾರು ಸಿಬ್ಬಂದಿ ವರ್ಗವೇ, ಮತ್ತು ಈ ಒಂದು ಪತ್ರಿಕೆಯ ಯಶಸ್ವಿ ನಿರ್ವಹಣೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದೊಂದಿಗೆ ನಮ್ಮ ಆಶ್ರಮದ ಬಾಗಿಲಿಗೆ ಪ್ರತಿದಿನವೂ ನನಗೆ ವಿಜಯ ಕರ್ನಾಟಕ ಪತ್ರಿಕೆಯನ್ನು ತಲುಪಿಸ್ತಾ ಇರತಕ್ಕಂಥ ಆ ಪುಟ್ಟ ಬಾಲಕನಾಗಿ ಎಲ್ಲರಿಗೂ ಕೂಡ ಪ್ರಥಮವಾಗಿ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಿನಪತ್ರಿಕೆಗಳು ಹಲವಾರು ರೀತಿಯಲ್ಲಿ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರಿದೆ. ಇದನ್ನು ತುರ್ತು ಸಾಹಿತ್ಯ ಅಂತ ನಾವು ಗಮನಿಸ್ತೇವೆ. ಪತ್ರಿಕೆಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಅವಲೋಕಿಸ್ತಾ ಹೋದಾಗ ಪತ್ರಿಕೆಯ ನೈಜ ಧರ್ಮ, ಮನೋಧರ್ಮ ಅದನ್ನು ಮೂಲವಾಗಿಟ್ಟುಕೊಂಡು ಯಾವ ರೀತಿಯ ಸಿದ್ಧಾಂತಕ್ಕೆ ಅದು ಮೊರೆ ಹೋಗಿದೆ ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ನಮಗೇನು ಅಂತ ಕಷ್ಟದ ಸಂಗತಿ ಏನು ಅದಾಗೋದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ವೈಚಾರಿಕವಾದ, ಬೌದ್ಧಿಕವಾದ ವಿಷಯಗಳನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಭಾವನಾತ್ಮಕವಾದ, ಧಾರ್ಮಿಕವಾದ, ಆಧ್ಯಾತ್ಮಿಕ ವಿಚಾರಗಳನ್ನು ಎರಡನೆಯ ಸ್ಥಾನದಲ್ಲಿ ಗುರುತಿಸುವಂತಹ ಪತ್ರಿಕೆಗಳು ಕೆಲವಾದರೆ, ಶಾಶ್ವತ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು, ಅಡಿಪಾಯವಾಗಿಟ್ಟುಕೊಂಡು, ಈ ಸಂಸ್ಕೃತಿಯ ಅಡಿಪಾಯದ ಮೇಲೆ ನಾಗರಿಕ ಪ್ರಪಂಚದ ಆಗುಹೋಗುಗಳಲ್ಲಿನ ಉತ್ತಮ ವಿಷಯಗಳನ್ನು ಹೆಕ್ಕಿ ಅವುಗಳನ್ನು ಪರಿಚಯಿಸುವಂತಹ ಒಂದು ಸುಸಂಸ್ಕೃತ ಪ್ರಯತ್ನಕ್ಕೆ ಕೆಲವೇ ಪತ್ರಿಕೆಗಳು ತಮ್ಮನ್ನು ಬದ್ಧವಾಗಿಸಿಕೊಂಡಿರುತ್ತವೆ. ಅಂತಹ ವಿಚಾರದಲ್ಲಿ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರ ಈ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರತಕ್ಕಂಥ ವಿಜಯ ಕರ್ನಾಟಕ ಪತ್ರಿಕೆಯಿಂದ ನಾನು ಈ ಎರಡನೆಯ ವಿಭಾಗದಲ್ಲಿ ಗುರುತಿಸ್ತೇನೆ. ಸಂಸ್ಕೃತಿಯನ್ನು ಅಡಿಪಾಯವಾಗಿಟ್ಟುಕೊಂಡು ನಾಗರಿಕತೆಯನ್ನು ಆರೋಗ್ಯಕರವಾದ ಪ್ರಮಾಣದಲ್ಲಿ ಜನತೆಗೆ ಮುಟ್ಟಿಸುವಂತಹ ಒಂದು ಶ್ರೇಷ್ಠವಾದ ಜ್ಞಾನ ಯಜ್ಞವನ್ನು ವಿಜಯ ಕರ್ನಾಟಕ ಪತ್ರಿಕೆ ಬಹಳ ಚೆನ್ನಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ಶ್ರೀ ಕೋಣೆಮನೆಯವರಿಗೆ ಮೊದಲು ನನಗೆ ಅತ್ಯಂತ ಗೌರವಾನ್ವಿತರಾಗಿದ್ದ ಸನ್ಮಾನ್ಯ ಶ್ರೀ ತಿಮ್ಮಪ್ಪ ಭಟ್ರವರು ಈ ಪತ್ರಿಕೆಯನ್ನು ಮುನ್ನಡೆಸಿದ ದಿನಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಪತ್ರಿಕೆ ಒಟ್ಟಾರೆ ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಅತ್ಯುತ್ತಮ ವಿಷಯಗಳನ್ನು ಮುಟ್ಟಿಸುವ ಜ್ಞಾನ ಯಜ್ಞದ ಕೈಂಕರ್ಯದಲ್ಲಿ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಬೇಸರದಿಂದ ನಮ್ಮ ಆತ್ಮೀಯರಾಗಿದ್ದಂತಹ ಶ್ರೀ ಗೌರಿಪುರ ಚಂದ್ರು ಅವರ ನಿರ್ಗಮನವನ್ನು ನೆನಪು ಮಾಡಿಕೊಳ್ತೇನೆ. ಹಲವಾರು ಸಂದರ್ಭಗಳಲ್ಲಿ ಅವರು ವಿಶೇಷವಾಗಿ ಬೋಧಿ ವೃಕ್ಷಕ್ಕೆ, ಲವಲವಿಕೆಗೆ ಹಲವಾರು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಂಡು
ನನ್ನ ಬರಹಗಳನ್ನು ತರಿಸ್ಕೊಳ್ತಾ ಇದ್ದರು. ಅದೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ಇವತ್ತು ಹಸಿರಾಗಿ ಉಳಿದಿದೆ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಶ್ರೀರಾಮಸ್ವಾಮಿಯವರು ಇವತ್ತು ನಮ್ಮ ಬೋಧಿ ವೃಕ್ಷದ ವಿಭಾಗವನ್ನು ಭಾಳ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪತ್ರಿಕೆ ಸರ್ವಾಂಗ ಸುಂದರವಾಗಿ ಸರ್ವ ರೀತಿಯಿಂದಲೂ ಕೂಡ ಒಂದು ಆರೋಗ್ಯಕರವಾದ, ಹೇಗೆ ಮನುಷ್ಯನಿಗೆ ಪೌಷ್ಟಿಕ ಆಹಾರ ಅವನ ಶರೀರದ ಇಡೀ ಆರೋಗ್ಯಕ್ಕೆ ಅತ್ಯವಶ್ಯಕವೋ, ಹಾಗೆ ಸಮಾಜದ ಅಭ್ಯುದಯಕ್ಕೆ, ಸಮಾಜದಲ್ಲಿ ಉತ್ತಮ ವಿಚಾರಗಳ ಪ್ರಸರಣಕ್ಕೆ ವಿಶೇಷವಾದ ಕೈಂಕರ್ಯ ಹೊತ್ತು ಶ್ರಮಿಸ್ತಾ ಇರತಕ್ಕಂಥ ವಿಜಯ ಕರ್ನಾಟಕ ಬಳಗವನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಅಭಿನಂದಿಸ್ತೇನೆ. ಮತ್ತು ನೀವು ಕೂಡ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ವಿಜಯ ಕರ್ನಾಟಕ ಪತ್ರಿಕೆಯ ಹೆಮ್ಮೆಯ ಕುಟುಂಬದ ಒಬ್ಬ ಆತ್ಮೀಯ ಸದಸ್ಯನಾಗಿ ನಾನು ಕೂಡ ಈ ಪತ್ರಿಕೆಯನ್ನು ಆನಂದಿಸ್ತಾ ಇದ್ದೇನೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ನಾನು ಇವತ್ತಿನ ವಿಚಾರಕ್ಕೆ ನೇರವಾಗಿ ಪ್ರವೇಶ ಮಾಡ್ತೇನೆ. ಬದುಕಿನಲ್ಲಿ, ದಿನನಿತ್ಯದ ಬದುಕಿನಲ್ಲಿ ಒತ್ತಡಗಳನ್ನು ನಿರ್ವಹಿಸುವ ಬಗೆ ಹೇಗೆ ಅನ್ನುವಂಥದ್ದು ಇವತ್ತಿನ ವಿಚಾರವಾಗಿದೆ. ಬಹಳ ಸೊಗಸಾದ ವಿಷಯ ಇದಾಗಿದೆ. ಪತ್ರಿಕಾ ಕಾರ್ಯಾಲಯದಲ್ಲಿ 1000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಹಲವಾರು ಜನ ಈ ಸಂದರ್ಭದಲ್ಲಿ ಈ ಒತ್ತಡಗಳಲ್ಲಿದ್ದಾರೆ. ಅದು ಕೌಟುಂಬಿಕವಾದ ಕಾರಣಗಳಿರಬಹುದು, ತಾವು ಕಾರ್ಯನಿರ್ವಹಿಸುವಂತಹ ಕಾರ್ಯಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ಇನ್ವೈಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಒತ್ತಡಗಳ ನಿರ್ವಹಣೆಯ ಬಗ್ಗೆ ಒಂದು ಜನರಲ್ ಟಾಪಿಕನ್ನು ಕೊಟ್ಟು ಅದರ ಬಗ್ಗೆ ಮಾತನಾಡಬೇಕು ಅಂತ ಪತ್ರಿಕಾ ಕಾರ್ಯಾಲಯ ನನ್ನನ್ನು ಪ್ರೀತಿಯಿಂದ ವಿನಂತಿಸಿದೆ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಗಹನವಾಗಿ ಈ ವಿಷಯವನ್ನು ತೆಗೆದುಕೊಂಡು ಆ ಗಹನವಾದ ವಿಸ್ತೃತವಾದ ವಲಯದಲ್ಲಿ ನಮ್ಮ ಕ್ಷೇತ್ರವನ್ನು ಕೂಡ ಗುರುತಿಸಿಕೊಂಡು ಅಲ್ಲಿ ನಾವು ಹೇಗೆ ನಮ್ಮ ಬದುಕಿನ ಈಗ ನಮಗೆ ಎದುರಾಗಿರ್ತಕ್ಕಂಥ ಒತ್ತಡಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋ ವಿಷಯದಲ್ಲಿ ಗಮನಿಸುವಂತಹ ಒಂದು ವಿಶೇಷವಾದ ಸಂದರ್ಭ ಇದಾಗಿದೆ. ಮೊದಲನೇದಾಗಿ ನಾನು ಬಹಳ ಪ್ರೀತಿಯಿಂದ ಬದ್ಧತೆಯಿಂದ ವಿಜಯ ಕರ್ನಾಟಕ ಪತ್ರಿಕೆಯ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ವಿನಂತಿಸ್ಕೊಳ್ಳೋದು ಏನು ಅಂತಂದರೆ, ನಿಜ ಪತ್ರಿಕೆ 365 ದಿವಸವೂ ಕೂಡ ಒಂದು ರೀತಿಯಲ್ಲಿ ವಿಚಾರ ಕ್ರಾಂತಿಯ ಹೋರಾಟಕ್ಕೆ ಸನ್ನದ್ಧವಾಗಿರುತ್ತೆ. ವಿಚಾರ ಕ್ರಾಂತಿ ಅನ್ನುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಪ್ರಪಂಚದಲ್ಲಿ ಬೌದ್ಧಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ಮೌಲಿಕವಾಗಿ ನಾವು ಬದುಕಬೇಕು ಅಂತಂದರೆ ಆ ಹೋರಾಟದ ಸ್ತರವೇ ಬೇರೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಪಂಚದಾದ್ಯಂತ 700 ಕೋಟಿ ಜನ ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳೇ ನನ್ನ ಪತ್ರಿಕಾ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿಯೂ ಕೂಡ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಮೊದಲನೆಯ ಒಂದು ರೀತಿಯಲ್ಲಿ ಸಹಜವಾದ ಸಮಾಧಾನವಾದ ನಿರ್ಣಯ ಏನು ಅಂತಂದರೆ, ಇಡೀ ಪ್ರಪಂಚಕ್ಕೆ ಒದಗಿರ್ತಕ್ಕಂಥ ಈ ಸಮಸ್ಯೆ ನಮ್ಮ ಪಾಲಿಗೂ ಬಂದಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾನು 300 ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗತಕ್ಕಂಥವನು. ಕಳೆದ 30 ಯಾವುದಾದ್ರೂ ಒಂದು ವರ್ಷ ನನ್ನ ಕಾರ್ಯಕ್ರಮ ಕಡಿಮೆ ಆಗಿದೆ ಅಂದರೆ ಅದು 250 ಕಾರ್ಯಕ್ರಮ ಅಷ್ಟೇ. ಕನಿಷ್ಠ 300 ಕಾರ್ಯಕ್ರಮಗಳನ್ನು 20 ಕಾಲ ವರ್ಷದಲ್ಲಿ 300 ನಿರ್ವಹಿಸ್ತಾ ಬಂದಿರತಕ್ಕಂಥವನು. ನಮಗೂ ಕೂಡ ಸಂಸ್ಥೆಯ ದೃಷ್ಟಿಯಿಂದ ಸಾಕಷ್ಟು ಕೋವಿಡ್ನ ಸಮಸ್ಯೆಗಳು ಮೂಡಿ ಬಂದಿದೆ. ಏಕೆಂತಂದರೆ ಆಶ್ರಮ ಸುಮಾರು 40-50 ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಹೊತ್ತಿದೆ. ತಂದೆ ತಾಯಿಗಳೊಂದಿಗೆ ವಾಸ ಮಾಡ್ತಾ ಇರತಕ್ಕಂಥ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಟ್ಟು ಅವರ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋಬೇಕಾಗಿದೆ. ಆಶ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿರ್ತಾರೆ, ಪೂಜ್ಯಯತಿಗಳಿರ್ತಾರೆ, ಸಿಬ್ಬಂದಿ ವರ್ಗ ಇರುತ್ತೆ. ಆದರೆ 6 ಈ ಸುದೀರ್ಘ ಕಾಲ ಆಶ್ರಮದ ಮುಖ್ಯ ದ್ವಾರದಿಂದ ನಾನು ಹೊರಗೆ ಹೋಗೋದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ಭಕ್ತರು ಇಷ್ಟಪಟ್ಟರೂ ಕೂಡ ಆಶ್ರಮದ ಒಳಕ್ಕೆ ಬಂದು ನನ್ನನ್ನು ಭೇಟಿ ಮಾಡೋದಕ್ಕೂ ಕೂಡ ಈಗ ಸದ್ಯದಲ್ಲಿ ಅವಕಾಶ ಇಲ್ಲ. ಕಾರಣ ಈ ಕೋವಿಡ್ 19 ಒಂದು ಭಯಾನಕವಾದ ದುಷ್ಪರಿಣಾಮ.
ಆ ದೃಷ್ಟಿಯಲ್ಲಿ ಒಬ್ಬ ಸನ್ಯಾಸಿಯಾಗಿ ನನಗೂ ಕೂಡ ಇವತ್ತಿನ ಈ ಸಮಸ್ಯೆಯ ಅರಿವಿದೆ. ಆದರೆ ಧೈರ್ಯ ತಂದುಕೊಳ್ಳಬೇಕಾದ ಮತ್ತು ನಿಜವಾದ ರೀತಿಯಲ್ಲಿ ಈ ಸನ್ನಿವೇಶವನ್ನು ನಿರ್ವಹಿಸಬೇಕಾದಂತಹ ದೊಡ್ಡ ಸವಾಲು ಪ್ರಪಂಚದ 700 ಕೋಟಿ ಜನಸಂಖ್ಯೆಗೂ ಕೂಡ ಬಂದುಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ರಾಷ್ಟ್ರವೊಂದಕ್ಕೆ ಶತ್ರು ರಾಷ್ಟ್ರವನ್ನು ಗುರುತಿಸಬಹುದಾಗಿತ್ತು. ಒಂದು ರಾಷ್ಟ್ರದ ಶತ್ರು ರಾಷ್ಟ್ರ ಇಂಥದ್ದು ಅಂತ ಹೇಳಬಹುದಾಗಿತ್ತು. ಆದರೆ ಇವತ್ತಿನ ದಿವಸ ಇಡೀ ಪ್ರಪಂಚದ ಜನಸಂಖ್ಯೆಗೆ COVID-19 ಕೊರೋನಾ ವೈರಸ್ ಒಂದು ಕಾಮನ್ ಎನಿಮಿಯಾಗಿ, ಒಂದು ಶತ್ರುವಾಗಿ, ಎಲ್ಲರಿಗೂ ಏಕಶತ್ರುವಾಗಿ ಅದು ನಮ್ಮನ್ನು ಎದುರಿಸ್ತಾ ಇದೆ. ಆದರೆ ನಾವು ಹೆದರಬಾರದು, ಇದನ್ನು ಸರಿಯಾದ ಜೀವನ ವಿಧಾನದಿಂದ ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕಾದ್ದು, ಈ ಸಮಸ್ಯೆ ಪಕ್ಕದ ಮನೆಯವರಿಗಿಲ್ಲ, ಪಕ್ಕದೂರಿನವ್ರಿಗಿಲ್ಲ, ಪಕ್ಕದ ರಾಷ್ಟ್ರದವ್ರಿಗಿಲ್ಲ ಅಂತಲ್ಲ, ಇಡೀ ಭೂಮಂಡಲಕ್ಕೆ ಈ ಸಮಸ್ಯೆ ಇರೋದ್ರಿಂದ ಎಲ್ಲರ ನಡುವೆ ನಾನೂ ಕೂಡ ಈ ಸಮಸ್ಯೆಯಲ್ಲಿ ಪಾಲುದಾರನಾಗಿದ್ದೇನೆ, ಇದನ್ನು ನಿರ್ವಹಿಸುವ ವಿಷಯದಲ್ಲಿ ನನ್ನದೂ ಒಂದು ಪಾತ್ರ ಇದೆ ಅನ್ನುವ ಒಂದು ನೈತಿಕವಾದ ನಿರ್ಣಯಕ್ಕೆ ಸಮಾಧಾನಕರವಾದ ಮತ್ತು ನಿರಾತಂಕದ ನಿರ್ಣಯಕ್ಕೆ ನಾವು ಬರಬೇಕಾಗಿದೆ. ಇಲ್ಲಿ ಭಯಪಟ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ನಾವು ಮನುಷ್ಯನನ್ನು ಗಮನಿಸ್ತಾ ಬಂದಾಗ ಅವನು ಎದುರಿಸುವಂತಹ ಸಮಸ್ಯೆಗಳನ್ನು ನಮ್ಮ ಋಷಿಗಳು ಪ್ರಧಾನವಾಗಿ 3 ವಿಧವಾಗಿ ವಿಂಗಡಿಸ್ತಾರೆ. ಒಂದು, ಪ್ರಕೃತಿಯಿಂದ ಬರುವ ತೊಂದರೆಗಳು. ಪ್ರಕೃತಿಯಿಂದ ಸಾಕಷ್ಟು ತೊಂದರೆ ಬರುತ್ತೆ ನಮಗೆ. ಭೂಕಂಪ ಆಗಬಹುದು, ಅತಿವೃಷ್ಟಿಯಾಗಬಹುದು, ಅನಾವೃಷ್ಟಿಯಾಗಬಹುದು, ಸನ್ಸ್ಟ್ರೋಕ್ ಆಗಬಹುದು, ಚಂಡಮಾರುತ ಆಗಬಹುದು, ಯಾವುದೋ ರೀತಿಯಲ್ಲಿ ಪ್ರಕೃತಿ ತನ್ನ ಸಮಸ್ಯೆಯನ್ನು ನಮ್ಮ ಮೇಲಿಡುತ್ತೆ. ಗ್ರಹಣಗಳು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಎಷ್ಟೋ ಜನ ಈ ಗ್ರಹಣವನ್ನು ನೋಡಬಾರದು, ಗ್ರಹಣದ ಸಮಯದಲ್ಲಿ ಆಹಾರ ಸ್ವೀಕರಿಸಬಾರದು, ಗ್ರಹಣವನ್ನು ತೆರೆದ ಕಣ್ಣಿನಿಂದ ನೋಡಬಾರದು ಅನ್ನುವಂತಹ ಅನಾದಿ ಕಾಲದಿಂದ ಇರತಕ್ಕಂಥ ಒಂದು ನಂಬಿಕೆಯನ್ನು ಮೂಢನಂಬಿಕೆ ಅಂತ ಅದನ್ನು ಪ್ರಸ್ತಾಪಿಸಿ ಗ್ರಹಣವನ್ನು ಉಪೇಕ್ಷಿಸುವಂತಹ ತಮ್ಮದೇ ರೀತಿಯಲ್ಲಿ ಆ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಾನೊಬ್ಬರು ವೈದ್ಯರನ್ನು ಕೇಳಿದಾಗ, ಒಬ್ಬ ವಿಜ್ಞಾನಿಯನ್ನು ಕೇಳಿದಾಗ ಅವರು ಕೊಟ್ಟಂತಹ ಉತ್ತರ ಬಹಳ ಸೊಗಸಾಗಿದೆ. ಯಾವ ಕಾಲದಲ್ಲಿ ಈ ಗ್ರಹಣಗಳ ವಿಷಯದಲ್ಲಿ ನಮಗೆ ಪರಿಹಾರ ಅಂತಕ್ಕಂಥದ್ದು ಇರಲಿಲ್ವೋ, ಇವತ್ತಿಗೂ ನಾವು ನೋಡ್ತೇವೆ ಕೆಲವು ಗ್ರಹಣಗಳ ಸಂದರ್ಭದಲ್ಲಿ ನೇಕೆಡ್ ಐಸಿಂದ ನೋಡಿದ್ರೆ ನಮ್ಮ ದೃಷ್ಟಿ ಹೊರಟೋಗುತ್ತೆ. ಅಲ್ಟ್ರಾವೈಲೆಟ್ ರೇಸ್, ಪಾಯ್ಸನಿಕ್ ಅಂಡ್ ಟಾಕ್ಸಿಕ್ ರೇಸ್ ನಮ್ಮ ಕಣ್ಣಿನ ಸೂಕ್ಷ್ಮ ಪದರಗಳನ್ನು ಕೊಂದು ಹಾಕ್ಬಿಡುತ್ತೆ, ಅದನ್ನು ಸುಟ್ಟಾಕ್ಬಿಡುತ್ತೆ. ಪರ್ಮನೆಂಟಾಗಿ ನಾವು ಅಂಧರಾಗ್ಬಿಡ್ತೇವೆ. ಆದ್ದರಿಂದ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಪೋಸ್ ಆಗಬಾರ್ದು ಅನ್ನೋದು ಒಂದು ವೈಜ್ಞಾನಿಕ ಕಾರಣ. ಆ ವಿಜ್ಞಾನಿ ನನಗಿನ್ನೂ ಒಂದು ಉದಾಹರಣೆ ಕೊಟ್ಟರು. ಗರ್ಭಿಣಿಯಾದಂತಹ ತಾಯಿ ಮೇಲಿಂದ ಮೇಲೆ ಸ್ಕ್ಯಾನಿಂಗ್ಗೆ ಒಳಪಡಬಾರ್ದು. ಅವಳು ಸ್ಕ್ಯಾನಿಂಗನ್ನು ಹೆಚ್ಚು ಹೆಚ್ಚು ಒಳಪಟ್ಟಿದ್ದೆ ಆದರೆ ಒಳಗಡೆ ಬೆಳೀತಾ ಇರತಕ್ಕಂಥ ಆ ಶಿಶುವಿನ ಮೇಲೆ ದುಷ್ಪರಿಣಾಮ ಆಗುತ್ತೆ. ಆ ಮಗುವಿನ ಮೇಲೆ ಯಾವುದೇ ರೀತಿಯ ಅಹಿತಕರವಾದ ಪರಿಣಾಮ ಆಗಬಹುದು. ಆದ್ದರಿಂದ ಗ್ರಹಣದ ಟೈಮ್ನಲ್ಲಿ ಆಚೆಗೆ ಬರಬಾರ್ದು, ಆ ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂತಕ್ಕಂಥ ನಿಯಮಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ವಿಷಯವನ್ನು ಇಲ್ಲಿಗೆ ಬಿಡ್ತೇನೆ. ಒಟ್ಟಾರೆ ಈ ನಿಯಮಗಳನ್ನು ಅನಾದಿ ಕಾಲದಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ವಿಷಯದಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಅಂತಕ್ಕಂಥದ್ದನ್ನು ನಾವು ತಗೋಬೇಕೇ ಹೊರತು ಅದನ್ನು ಸಾರಾಸಗಟು ಮೌಢ್ಯತೆ ಅಂತ ನಾವು ರೌಂಡ್ ಆಫ್ ಮಾಡೋಕ್ಕೆ ಆಗೋದಿಲ್ಲ. ಪ್ರಕೃತಿಯಿಂದ ಬರತಕ್ಕಂಥ ತೊಂದರೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಪ್ರಕೃತಿಯಿಂದ ಬರುವ ತೊಂದರೆಗಳಿಗೆ ಯಾರನ್ನೂ ಕೂಡ ನಾವು ನೇರವಾಗಿ ಹೊಣೆಗಾರರನ್ನಾಗಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಪರಮಾತ್ಮನ ಪ್ರಾರ್ಥನೆಯೊಂದನ್ನು ಬಿಟ್ಟರೆ ಭಗವಂತನನ್ನು, ಯಾರು ಸೃಷ್ಟಿಕರ್ತನಾಗಿದ್ದಾನೆಯೋ ಸೃಷ್ಟಿಕರ್ತನ ಬಗ್ಗೆ ಕೂಡ ನಮಗೆ ನಂಬಿಕೆ ಬೇಕು. ನಾವು ಒಂದು ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ನಲ್ಲಿ ಅದರ ನ್ಯೂಕ್ಲಿಯಸ್ಸನ್ನು ತೋರಿಸ್ತೇವೆ, ಅದರಲ್ಲಿರ್ತಕ್ಕಂಥ ಯಾವುದೇ ರೀತಿಯ ದ್ರವ ಪದಾರ್ಥವನ್ನು ತೋರಿಸ್ತೇವೆ, ಅದರ ಇನ್ಗ್ರೀಡಿಯೆಂಟ್ಸನ್ನು ತೋರಿಸ್ತೇವೆ. ಆದರೆ ಯಾರಾದರೂ ವಿಜ್ಞಾನಿ ಆ ಸೆಲ್ಲೊಳಗೆ ಜೀವವನ್ನು ಯಾರು ತುಂಬಿದ್ರು ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಹೇಳೋದಕ್ಕೆ ಕಷ್ಟವಾಗಿದೆ. ಆದ್ದರಿಂದ ವೈ ಅಂಡ್ ಹೌ ಫ್ಯಾಕ್ಟರ್ಸ್ ಅನ್ನೋ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ಪ್ರಪಂಚವನ್ನು ಒಂದು ವಿಶೇಷವಾದ ಕ್ರಮದಲ್ಲಿ ನಡೆಸ್ತಾ ಇರತಕ್ಕಂಥ ಬಹಳಷ್ಟು ಜನಕ್ಕೆ ಅಗೋಚರವಾದ ಒಂದು ನಿಗೂಢ ಶಕ್ತಿ ಇದೆ, ಅದನ್ನು ದೇವರು ಅಂತ ಕರೀತೇವೆ. ಅದನ್ನು ಹಲವಾರು ರೀತಿಯಲ್ಲಿ ನಮ್ಮ ಬೌದ್ಧಿಕ
ಭಾವನಾತ್ಮಕ ಸಾಮರ್ಥ್ಯಕ್ಕೆ ಅದನ್ನು ಹೊಂದಿಸಿ ನಾವು ಅದಕ್ಕೆ ಹೆಸರು ಕೊಡ್ತೇವೆ. ಸಕ್ಕರೆ ಒಂದೇ ಆದರೂ ಸಕ್ಕರೆ ಅಚ್ಚಿನ ಆಕಾರ ಬೇರೆ, ಹಾಗೆ ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಒಬ್ಬನೇ ಆದರೂ ಕೂಡ ಅವನನ್ನು ನಮ್ಮ ನಮ್ಮ ಇಚ್ಛೆಗೆ ತಕ್ಕಂತೆ, ನಮ್ಮ ನಮ್ಮ ಆಯ್ಕೆಗೆ ಅಭಿರುಚಿಗೆ ತಕ್ಕಂತೆ ನಾವು ಕರೀತೇವೆ. ಪ್ರಕೃತಿಯಿಂದ ಬರ್ತಕ್ಕಂಥ ತೊಂದರೆಗಳ ವಿಷಯದಲ್ಲಿ ನಾವು ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸಂಪ್ರೀತನನ್ನಾಗಿಸುವಂಥದ್ದು ಒಂದು ಯೋಗ್ಯವಾದಂತಹ ಪ್ರಾರ್ಥನೆಯ ಕ್ರಮ. ಆ ನಿಟ್ಟಿನಲ್ಲೇ ಪ್ರಾಚೀನ ಭಾರತೀಯರು ಇದನ್ನೆಲ್ಲ ಗಮನಿಸಿದ್ರು. ದುಷ್ಟ ರಾಕ್ಷಸರ ಉಪಟಳಕ್ಕಾಗಿ ಪರಮಾತ್ಮ ಶಕ್ತಿ ಹೆಚ್ಚಲಿಂದ ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ರು. ಹೋಮ ಹವನಾದಿಗಳನ್ನು ಎಂದೂ ಕೂಡ ನಾವು ಮೂಢನಂಬಿಕೆ ಅಂತ ಕರೀಬಾರದು. ಮನುಷ್ಯ ಯಾವುದನ್ನು ಸ್ವೀಕರಿಸ್ತಾನೋ, ಯಜ್ಞ ಅಂತಂದರೆ ಯಜ್ಞ ಅಂತಕ್ಕಂಥದ್ದು ಪರಮ ಪವಿತ್ರವಾದ ಕಾರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಅರ್ಥವನ್ನು ಗಮನಿಸ್ತೇವೆ. ಯಜ್ಞ ಅಂದರೆ ಕೇವಲ ಹೋಮಕುಂಡವನ್ನು ನೋಡಿ, ಆ ಹೋಮಕುಂಡದಲ್ಲಿ ಅಗ್ನಿದೇವನನ್ನು ಸ್ವಾಗತಿಸಿ ನಾವು ಏನೇನು ಪದಾರ್ಥಗಳನ್ನು ಅಲ್ಲಿ ಅರ್ಪಿಸ್ತೇವೋ ಅದನ್ನು ಬಹಳಷ್ಟು ಬುದ್ಧಿಜೀವಿಗಳು ನಾವು ನಷ್ಟ ಮಾಡ್ತಾ ಇದ್ದೇವೆ, ನಾವು ವಸ್ತ್ರವನ್ನು ನಷ್ಟ ಮಾಡ್ತಾ ಇದ್ದೇವೆ, ತುಪ್ಪ ಸುರಿತಾ ಇದ್ದೇವೆ ಎನ್ನುವಂತಹ ಲಘುವಾದ ಅತ್ಯಂತ ಅಸಹ್ಯವಾದ ಮಾತುಗಳಲ್ಲಿ ಹೇಳ್ತಾರೆ. ಹಾಗಲ್ಲ, ಅದು ಇಡೀ ಪ್ರಕೃತಿ ದೇವನಿಗೆ ಸಾಂಕೇತಿಕವಾಗಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಅರ್ಪಿಸುವಂತಹ ಒಂದು ವಿಶೇಷವಾದ ಯಜ್ಞ, ಒಂದು ಪವಿತ್ರ ಕಾರ್ಯ, ಲೋಕ ಕಲ್ಯಾಣಾರ್ಥವಾದ ನಿಸ್ವಾರ್ಥ ಕಾರ್ಯ. ಹೋಮದ ಮಂತ್ರಗಳನ್ನು ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಕಡೆಗಳಲ್ಲಿ ಪ್ರತಿಯೊಂದು ಶ್ಲೋಕ ಆಗಿದ ತಕ್ಷಣ, ಪ್ರತಿಯೊಂದು ಸಮರ್ಪಣೆ ಆದ ತಕ್ಷಣ, ನಮಮ ಇದು ನನ್ನದಲ್ಲ, ಇದು ಪರಮಾತ್ಮ ನೀನು ಸುಪ್ರೀತನಾಗೋದಕ್ಕೆ ಜಗತ್ತಿನ ಎಲ್ಲರ ಪ್ರತಿನಿಧಿಯಾಗಿ ನಾನು ಕೊಡ್ತಾ ಇದ್ದೇನೆ, ನನಗಾಗಿ ಮಾತ್ರ ಅಲ್ಲ ಅನ್ನುವಂತಹ ಮಾತುಗಳನ್ನು ಗಮನಿಸ್ತೇವೆ ನಾವು, ಮಂತ್ರಗಳನ್ನು ಗಮನಿಸ್ತೇವೆ. ಆದ್ದರಿಂದ ಪ್ರಕೃತಿಯಿಂದ ಉಂಟಾಗತಕ್ಕಂಥ ಯಾವುದೇ ತೊಂದರೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಇನ್ಯಾವುದೇ ರೀತಿಯಲ್ಲೂ ಕೂಡ ಬಹಳ ದೊಡ್ಡ ರೀತಿಯ ಪರಿಹಾರದ ಕಾರ್ಯಗಳು ಕಾಣೋದಿಲ್ಲ. ನೀವೆಷ್ಟೋ ಸಂದರ್ಭಗಳಲ್ಲಿ ಹೇಳಬಹುದು, ಹಾಗಾದರೆ ನಾವು ಅಲ್ಲಿ ನಿರ್ಲಿಪ್ತರಾಗಿದ್ದು ಬಿಡಬೇಕಾ, ನಿಷ್ಕ್ರಿಯರಾಗಿರಬೇಕಾ ಅಂತ ಇಲ್ಲ. ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾವು ಯಾವ ರೀತಿಯಲ್ಲಿ ಜೀವನದಲ್ಲಿ ಮುಂದಿನ ಹೆಜ್ಜೆಗಳಿಡಬೇಕು ಅನ್ನೋ ಒಂದು ವಿವೇಕವನ್ನು ಅವನೇ ಜಾಗೃತಗೊಳಿಸ್ತಾನೆ, ಅದರ ಪ್ರಕಾರ ನಾವು ಮುಂದುವರಿಬೇಕಾಗತ್ತೆ. ಇನ್ನು ಪರರಿಂದ ಬಂದ ತೊಂದರೆ, ಇತರರಿಂದ ನಮ್ಮ ಮೇಲೆ ಉಂಟಾದಂತಹ ತೊಂದರೆಗಳನ್ನು ಕೂಡ ನಿರ್ವಹಿಸುವ ವಿಧಾನ ಹಲವಾರು ರೀತಿಯಲ್ಲಿದೆ. ಅದು ಸಾಮಾನ್ಯ ಸ್ತರದಲ್ಲಾದರೆ ನನ್ನ ದೇಶದ ಸೈನಿಕರು ಪಕ್ಕದ ದೇಶದ ಶತ್ರು ಸೈನಿಕರೊಂದಿಗೆ ಶಸ್ತ್ರಾಸ್ತ್ರಗಳೊಂದಿಗೆ ಅವರು ಹೋರಾಡಬೇಕಾಗಿದೆ. ಆದರೆ ನೆನಪಿಟ್ಕೊಳ್ಬೇಕು, ರಕ್ತಪಾತ ಒಂದೇ ಶಾಶ್ವತವಾದ ಪರಿಹಾರ ಅಲ್ಲ ಇಂಟರ್ನ್ಯಾಷನಲ್ ಸಿನಾರಿಯೋದಲ್ಲಿ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಗೇಟನ್ನು ನಾವು ಬಂದೋಬಸ್ತು ಮಾಡಿಕೊಳ್ಬೇಕು, ಹಾಗಂತ ನಮ್ಮ ಗೇಟ್ ಮುಂದೆ ಹೋಗೋರೆಲ್ಲರೂ ಕೂಡ ಕಳ್ಳರು ಅನ್ನೋ ಭಾವನೆಯಿಂದಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಸೆಲ್ಫ್ ಪ್ರೊಟೆಕ್ಷನ್ ಅನ್ನುವಂಥದ್ದು. ಹೇಗೆ ನಮ್ಮ ಶರೀರವನ್ನು ನಮ್ಮ ವಸ್ತ್ರಗಳಿಂದ ನಾವು ರಕ್ಷಣೆ ಮಾಡಿಕೊಳ್ತೇವೆ, ಒಂದು ನಮ್ಮ ಶರೀರಕ್ಕೆ ಒಂದು ಸರಿಯಾದ ಸ್ವರೂಪ ಬರಲಿ, ಈ ಶರೀರಕ್ಕೆ ಒಂದು ಆರೋಗ್ಯಕರವಾದ ಭೂಷಣವೇ ಉಡುಪು ಅನ್ನೋದೆಷ್ಟು ಸತ್ಯವೋ, ಹೊರಗಡೆಯಿಂದ ಉಂಟಾಗಬಹುದಾದ ತೊಂದರೆಗಳಿಗೆ ಇದು ರಕ್ಷಾ ಕವಚವೂ ಆಗುತ್ತೆ ಎನ್ನುವಂಥದ್ದು. ಪರರಿಂದ ಬರುವ ತೊಂದರೆಗಳು ಇದನ್ನು ಗಮನಿಸ್ಬೇಕು ನಾವು. ಪರರಿಂದ ಬರುವ ತೊಂದರೆಗಳು ಇದು ನಾವು ವಿಶ್ಲೇಷಿಸಿದಾಗ, ಇದರ ಬಗ್ಗೆ ಸರಿಯಾಗಿ ನಾವು ಭಾವಿಸ್ತಾ ಹೋದಾಗ ನಮಗೆ ಈ ಕಾರಣಗಳು ಗೊತ್ತಾಗುತ್ತೆ. ಅವುಗಳನ್ನು ನಿರ್ವಹಿಸೋದಕ್ಕೆ ಬಗೆ ಬಗೆಯ ಪರಿಹಾರೋಪಾಯಗಳನ್ನು ನಾವು ಪತ್ತೆ ಹಚ್ಚಬಹುದು.

ರೈತ ಬಾಂಧವರುಗಳ ನಮಸ್ಕಾರಗಳು. ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 30ರಂದು ಮಳೆಯಾಗುವ ಸಂಭವನೀಯತೆ ಇಲ್ಲ. ಹಗಲಿನ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 79% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 50% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ಇಂದು ಚಿಂತನ ವಿಷಯದಲ್ಲಿ ಅಹಿಂಸೆಯ ಬಗ್ಗೆ ಮಾತನಾಡಲಿದ್ದೇನೆ. ಅಹಿಂಸಾ ಇದು ಸಂಸ್ಕೃತ ಪದವಾಗಿದ್ದು ಅಹಿಂಸೆಯು ಭಾರತೀಯ ವಿವಿಧ ಧರ್ಮಗಳು ಅನುಸರಿಸುವ ಒಂದು ಮೂಲಭೂತ ತತ್ವವಾಗಿದೆ. ಅಹಿಂಸಾ ಎಂಬ ಪದವಾಗಿದ್ದು ಇದರ ಅರ್ಥ ಅಹಿಂಸೆ ಅಥವಾ ಗಾಯರಹಿತ. ಅಹಿಂಸಾ ಅಭ್ಯಾಸವು ಹಿಂದೂ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಂತಹ ಧರ್ಮಗಳ ಪ್ರಮುಖ ಅಂಶವಾಗಿದೆ. ಅಹಿಂಸಾ ಎಂದರೆ ಬಲಹೀನತೆ, ದೌರ್ಬಲ್ಯ ಅಥವಾ ಬಯಕೆಗಳಿಲ್ಲದ, ಧೈರ್ಯವಿಲ್ಲದ ರೀತಿ ಮತ್ತು ಎಲ್ಲ ಜೀವಿಗಳ ಹಕ್ಕುಗಳನ್ನು ಗೌರವಿಸುವುದು. ಇದು ಹಿಂಸೆ, ಪೀಡೆ ಅಥವಾ ಹಾನಿಯನ್ನು ತಡೆಯಲು ಮತ್ತು ಮಾನವೀಯತೆ, ಸಹಾನುಭೂತಿ ಮತ್ತು ದಯೆಯನ್ನು ಒತ್ತಿ ಹರಿಸಲು ಒಂದು ಶ್ರೇಷ್ಠ ತತ್ವವಾಗಿದೆ. ಅಹಿಂಸೆಯ ಮಹತ್ವ. ಜೈನ್ ಧರ್ಮದಲ್ಲಿ ಅಹಿಂಸೆಯ ಮಹತ್ವ. ಜೈನ್ ಧರ್ಮದ ಮುಖ್ಯ ತತ್ವಗಳಲ್ಲಿ ಒಂದು ಅಹಿಂಸಾ. ಈ ಧರ್ಮದಲ್ಲಿ ಅಹಿಂಸಾ ಅತ್ಯಂತ ಪ್ರಮುಖ ಸಿದ್ಧಾಂತವಾಗಿದೆ ಮತ್ತು ಎಲ್ಲಾ ಜೀವಿಗಳಿಗೆ ಹಾನಿ ಮಾಡದಿರುವಂತೆ ಜೀವನ ನಡೆಸುವಂತೆ ಸೂಚಿಸುತ್ತದೆ. ಬೌದ್ಧ ಧರ್ಮದಲ್ಲಿ ಅಹಿಂಸೆ. ಬೌದ್ಧ ಧರ್ಮದಲ್ಲಿ ಅಹಿಂಸಾ ಒಂದು ಪ್ರಮುಖ ತತ್ವವಾಗಿದೆ. ಭಗವಾನ್ ಬುದ್ಧನು ಅಹಿಂಸೆಯನ್ನು ಪ್ರತಿಪಾದಿಸಿದ್ದಾನೆ ಮತ್ತು ಎಲ್ಲಾ ಜೀವಿಗಳಿಗೆ ದಯೆ ಮತ್ತು ಸಹಾನುಭೂತಿಯನ್ನು ವಿಸ್ತರಿಸುವಂತೆ ಹೇಳಿದ್ದಾನೆ. ಹಿಂದೂ ಧರ್ಮದಲ್ಲಿ

ಅಹಿಂಸೆಯ ಮಹತ್ವ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಕೂಡ ಅಹಿಂಸೆಯನ್ನು ಪ್ರತಿಪಾದಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಅಹಿಂಸೆಯ ಅನುಸರಣೆ. ಮೊದಲನೆಯದು, ದೈನಂದಿನ ಜೀವನದಲ್ಲಿ ನಿತ್ಯ ಜೀವನದಲ್ಲಿ ಅಹಿಂಸೆಯನ್ನು ಅನುಸರಿಸಲು ವ್ಯಕ್ತಿಯು ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದಯೆ ಮತ್ತು ಮಮತೆ ತೋರಿಸಬೇಕು. ಆಹಾರಗಳು, ಅನೇಕರು ಅಹಿಂಸೆಯನ್ನು ಅನುಸರಿಸುವ ಭಾಗವಾಗಿ ಸಸ್ಯಾಹಾರ ಜೀವನ ಶೈಲಿಯೇ ಆಯ್ಕೆ ಮಾಡುತ್ತಾರೆ. ಅಹಿಂಸೆಯ ಪಾಠಗಳು, ಸಮಾಧಾನ, ಶಾಂತಿ, ದಯೆ ಮತ್ತು ಪರೋಪಕಾರ, ಪ್ರತಿಯೊಬ್ಬರ ಹಕ್ಕುಗಳನ್ನು ಗೌರವಿಸುವುದು, ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಶಾಂತಿಯುತ ಜೀವನವನ್ನು ನಡೆಸುವುದು. ಈ ರೀತಿಯಾಗಿ ಅಹಿಂಸಾ ಒಂದು ಸರ್ವಾತ್ಮಕ ತತ್ವವಾಗಿದೆ. ಮಾನವೀಯತೆಯ, ಸಹಾನುಭೂತಿಯ, ದಯೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಹಿಂಸಾ ಪ್ರಕಾರಗಳು, ಅಹಿಂಸಾ ಪ್ರಕಾರವನ್ನು ಅನುಸರಿಸುವಲ್ಲಿ ಅನೇಕ ರೀತಿಯ ಹೋರಾಟಗಳು ಮತ್ತು ಚಟುವಟಿಕೆಗಳು ಸೇರಿವೆ. ಪ್ರತಿಭಟನೆಗಳು, ನಾಗರಿಕ ನಿಷೇಧಗಳು, ಸತ್ಯಾಗ್ರಹ, ಬೃಹತ್ ಪ್ರತಿಭಟನೆಗಳು. ಅಹಿಂಸಾ ಸಿದ್ಧಾಂತಗಳು, ಪಂಚಮಹಾಮೃತ ಜೈನ ಧರ್ಮದ ಪ್ರಕಾರ ಅಹಿಂಸಾ ಪಂಚಮಹಾಮೃತಗಳಲ್ಲಿ ಒಂದು. ಇದು ಜೀವನದ ಪ್ರತಿಯೊಂದು ಅಂಶವನ್ನು ಆವರಿಸುತ್ತದೆ. ಅಹಿಂಸಾ ಎಲ್ಲ ಜೀವಿಗಳ ವಿರುದ್ಧ ಹಿಂಸೆಯನ್ನು ತೊರೆಯುವುದು. ಸತ್ಯ, ಸದಾ ಸತ್ಯವನ್ನು ಮಾತನಾಡುವುದು. ಆಸ್ಥೇಯ, ಕದಿಯದಿರುವುದು. ಬ್ರಹ್ಮಚರ್ಯ, ಸಂಯಮಿತ ಜೀವನ ನಡೆಸುವುದು. ಅಪರಿಗ್ರಹ, ಆಸ್ತಿಪಾಸ್ತಿ ಮತ್ತು ಆಸ್ತಿಯ ತ್ಯಾಗ. ಅಹಿಂಸಾ ಮತ್ತು ಪರಿಸರ. ಅಹಿಂಸಾ ತತ್ವವು ಕೇವಲ ಮಾನವ ಮಾತ್ರಕ್ಕಷ್ಟೇ ಸೀಮಿತವಾಗದೆ ಪರಿಸರ, ಪ್ರಾಣಿ ಮತ್ತು ಪಕ್ಷಿಗಳ ಮೇಲಿನ ಪ್ರೀತಿಯುಳ್ಳ ಜೀವನ ಶೈಲಿಯನ್ನು ಸಹ ಒಳಗೊಂಡಿದೆ. ಅವು ಪರಿಸರ ಸ್ನೇಹಿ ಚಟುವಟಿಕೆಗಳು, ಜೈವಿಕ ವೈವಿಧ್ಯತೆಯ ರಕ್ಷಣೆ, ಪ್ರಾಣಿ ಪ್ರೀತಿ, ಮಮತೆ. ಅಹಿಂಸಾ ತತ್ವದ ಮುಖ್ಯಾಂಶಗಳು, ಮಾತುಗಳಲ್ಲಿ ಅಹಿಂಸಾ, ಎಲ್ಲರೊಂದಿಗೆ ಪ್ರೀತಿಯಿಂದ, ದಯೆಯಿಂದ ಹಾಗೂ ಗೌರವದಿಂದ ಮಾತನಾಡುವುದು, ಹಿಂಸಾತ್ಮಕ, ನಿಂದನಾತ್ಮಕ ಅಥವಾ ಅಪವಾದ ಮಾತುಗಳನ್ನು ಬಳಸದಿರುವುದು. ಕೃತ್ಯಗಳಲ್ಲಿ ಅಹಿಂಸಾ, ಪ್ರತಿ ಕಾರ್ಯದಲ್ಲಿ ಹಿಂಸಾತ್ಮಕತೆಯನ್ನು ತೊರೆದಿರಬೇಕು. ಶರೀರದ ಹಾನಿಯನ್ನು ಮಾಡದಿರುವುದು ಮಾತ್ರವಲ್ಲದೆ ಭಾವನಾತ್ಮಕ, ಮಾನಸಿಕ ಹಾನಿಯನ್ನು ತಡೆಯಲು ಜಾಗರೂಕರಾಗಿರಬೇಕು. ಆಲೋಚನೆಗಳಲ್ಲಿ ಅಹಿಂಸಾ, ನಮ್ಮ ಆಲೋಚನೆಗಳು ಸಹ ಅಹಿಂಸಾತ್ಮಕವಾಗಿರಬೇಕು. ಇತರರ ಬಗ್ಗೆ ದ್ವೇಷ, ತಿರಸ್ಕಾರ ಅಥವಾ ಹಿಂಸೆ, ಇಂತಹ ಆಲೋಚನೆಗಳನ್ನು ತೊರೆಯಬೇಕು. ಅಹಿಂಸಾ ಮತ್ತು ಶಾಂತಿಯುತ ಹೋರಾಟ. ಮೊದಲನೆಯದಾಗಿ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ತತ್ವವು ಅಹಿಂಸೆಯ ಆಧಾರದ ಮೇಲೆ ರೂಪುಗೊಂಡಿದೆ. ಅವರು ಸತ್ಯ ಮತ್ತು ಅಹಿಂಸೆಯ ಮೂಲಕವೇ ದಮನವನ್ನು ಎದುರಿಸಲು ಹೇಳುತ್ತಾರೆ. ಇದು ದಕ್ಷತೆಯ ಉತ್ಕೃಷ್ಟ ಉದಾಹರಣೆಯಾಗಿದೆ. ಅಹಿಂಸಾ ವ್ಯಾಪ್ತಿ, ವೈಯಕ್ತಿಕ ಮಟ್ಟದಲ್ಲಿ ಅಹಿಂಸಾ ವ್ಯಾಪ್ತಿ. ವ್ಯಕ್ತಿಯು ತನ್ನ ದಿನನಿತ್ಯದ ಜೀವನದಲ್ಲಿ ಅಹಿಂಸಾತ್ಮಕ ಕೃತ್ಯಗಳನ್ನು ತೋರಬೇಕು. ಸಾಮಾಜಿಕ ಮಟ್ಟದಲ್ಲಿ ಅಹಿಂಸಾತ್ಮಕ ವ್ಯಾಪ್ತಿ, ಸಮಾಜದ ಎಲ್ಲರನ್ನೂ ಅಹಿಂಸಾತ್ಮಕ ಬೋಧನೆಗಳನ್ನು ಅಳವಡಿಸಿ ಸಮಾನತೆ ಮತ್ತು ಶಾಂತಿಯುಳ್ಳ ಸಮಾಜವನ್ನು ನಿರ್ಮಿಸಬಹುದು. ವಿಶ್ವ ಮಟ್ಟದಲ್ಲಿ ಅಹಿಂಸಾತ್ಮಕ ಹೋರಾಟಗಳು, ಅಹಿಂಸಾತ್ಮಕ ಹೋರಾಟಗಳು ಶಾಂತಿಯುಳ್ಳ ಪ್ರಪಂಚವನ್ನು ಸ್ಥಾಪಿಸಲು ಸಹಾಯಕವಾಗಿರುತ್ತವೆ. ಅಹಿಂಸಾ ಮತ್ತು ಆಧುನಿಕ ಪ್ರಪಂಚ, ಆಧುನಿಕ ಆಂದೋಲನಗಳು, ಅಹಿಂಸಾತ್ಮಕ ಚಟುವಟಿಕೆಗಳು, ಹಿಂಸೆಯ ವಿರುದ್ಧದ ಪ್ರತಿರೋಧ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪ್ರಪಂಚದಾದ್ಯಂತ ನಡೆಯುತ್ತಿವೆ. ಪರಿಸರ ಹೋರಾಟಗಳು, ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ಅಹಿಂಸಾತ್ಮಕ ತತ್ವವನ್ನು ಬಳಸಲಾಗುತ್ತದೆ. ಸಮಾನತೆ ಹೋರಾಟಗಳು, ಲಿಂಗ, ಜಾತಿ ಮತ್ತು ಇತರ ಎಲ್ಲಾ ರೀತಿಯ ಅಸಮಾನತೆಗಳಿಗೆ ವಿರುದ್ಧದ ಹೋರಾಟಗಳಲ್ಲಿ ಅಹಿಂಸಾತ್ಮಕ ತತ್ವವು ಮಹತ್ವ ಇದೆ. ಅಹಿಂಸೆಯ ಉದಾಹರಣೆಗಳು, ಮಹಾತ್ಮ ಗಾಂಧೀಜಿ. ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ದಂಡಿಯಾತ್ರೆ ಅಹಿಂಸಾತ್ಮಕ ಹೋರಾಟದ ಅತ್ಯುತ್ತಮ ಉದಾಹರಣೆಯಾಗಿದೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಅಮೆರಿಕದ ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ಅಹಿಂಸಾತ್ಮಕ ತತ್ವವನ್ನು ಅನುಸರಿಸಿದರು. ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದ ಹೋರಾಟದಲ್ಲಿ ಅಹಿಂಸಾತ್ಮಕ ತತ್ವವನ್ನು ಬಳಸಿದರು. ಅಹಿಂಸೆಯ ಪ್ರಯೋಜನಗಳು, ವೈಯಕ್ತಿಕ ಶಾಂತಿ. ಅಹಿಂಸಾತ್ಮಕ ಜೀವನ ಶೈಲಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ತರುತ್ತದೆ. ಸಾಮಾಜಿಕ ಶಾಂತಿ, ಅಹಿಂಸಾತ್ಮಕ ಸಮಾಜವು ಶಾಂತಿಪೂರ್ಣ ಸಹಯೋಗವನ್ನು ಉತ್ತೇಜಿಸುತ್ತದೆ. ಪ್ರಪಂಚದ ಶಾಂತಿ, ಅಹಿಂಸಾತ್ಮಕ ಚಟುವಟಿಕೆಗಳು ಮತ್ತು ಹೋರಾಟಗಳು ಪ್ರಪಂಚದ ಶಾಂತಿಯನ್ನು ಸಾಧಿಸಲು ಪ್ರಮುಖವಾಗಿವೆ.
ಅಹಿಂಸೆಯ ಮಾನಸಿಕ ಲಾಭಗಳು. ಹಿಂಸೆಯನ್ನ ತೊರೆಯುವುದರಿಂದ ಮಾನಸಿಕ ಶಾಂತಿ ಮತ್ತು ಸಮಾಧಾನವನ್ನು ಪಡೆಯಬಹುದು. ಸಕಾರಾತ್ಮಕ ಚಿಂತನೆ, ಅಹಿಂಸಾತ್ಮಕ ಜೀವನ ಶೈಲಿ ಸಕಾರಾತ್ಮಕ ಆಲೋಚನೆಯನ್ನು ಉತ್ತೇಜಿಸುತ್ತದೆ. ದಯೆ ಮತ್ತು ಸಹಾನುಭೂತಿ, ಅಹಿಂಸಾತ್ಮಕ ಜೀವನದ ಮೂಲಕ ದಯೆ ಮತ್ತು ಸಹಾನುಭೂತಿಯನ್ನು ವೃದ್ಧಿಸುತ್ತದೆ. ಹೀಗೆ ನಮ್ಮ ಜೀವನದ ಎಲ್ಲಾ ಆಯಾಮಗಳಲ್ಲಿ ಆವರಿಸಿರುವ ಅಹಿಂಸಾ ತತ್ವವು ವೈಯಕ್ತಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಪ್ರಪಂಚದ ಶಾಂತಿಗಾಗಿ ಮುಖ್ಯವಾದ ಮಾರ್ಗವನ್ನು ತೋರಿಸುತ್ತದೆ. ಇದನ್ನು ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಿ ವಿದ್ಯಾರ್ಥಿಗಳಿಗೆ ಈ ತತ್ವದ ಮಹತ್ವವನ್ನು ತಿಳಿಸಬೇಕು. ಧನ್ಯವಾದಗಳು.

0: ಇದುವರೆಗೆ ಗುರುಸ್ಮರಣೆ ಗೀತೆ ಕಾರ್ಯಕ್ರಮದಲ್ಲಿ ನವಲಗುಂದ ನಾಗಲಿಂಗೇಶ್ವರರ ಕುರಿತಾದ ಗೀತೆ ಕೇಳಿದಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವೀಣಾವಾಣಿ. ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನ ಕೇಳೋಣ.
1: ಜಯಶ್ರೀ ಉಳ್ಳಾಲ, ಜಾಗತಿಕ ಹೆಮ್ಮೆಯ ಭಾರತೀಯ ನಾರಿ. ಜಾಗತಿಕವಾಗಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿರುವ ಭಾರತದ ಇಬ್ಬರು ಐಟಿ ದಿಗ್ಗಜ ಸಿಇಒಗಳ ಮಧ್ಯದಲ್ಲಿ ಅವರಿಗಿಂತಲೂ ಹೆಚ್ಚು ಸಂಪತ್ತು ಮತ್ತು ಅವಕಾಶವನ್ನು ಪಡೆದುಕೊಂಡು ಯಶಸ್ಸಿನ ಮೆಟ್ಟಿಲನ್ನು ಏರಿರುವ ಓರ್ವ ಭಾರತೀಯ ಸಂಜಾತ ಮಹಿಳೆ ಇದ್ದಾರೆ ಎಂದರೆ ಅಚ್ಚರಿ ಪಡಬೇಕಿಲ್ಲ. ನಿಜ, ಆಕೆ ಜಯಶ್ರೀ ಉಳ್ಳಾಲ್. ಅವೆಸ್ಟಾ ನೆಟ್ವರ್ಕ್ ಎಂಬ ಸಂಸ್ಥೆಯ

ಭಾರತದ ನವದೆಹಲಿಯಲ್ಲಿ ಬೆಳೆದ ಜಯಶ್ರೀ ಉಳ್ಳಾಲ ಅವರು ನಂತರ ಅಮೆರಿಕಾಗೆ ತೆರಳಿ ಅಲ್ಲಿಯೇ ತಮ್ಮ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ನ ಓದಿ ಮುಂದುವರೆಸಿದ್ರು. ಅವಿಸ್ಟಾ ನೆಟ್ವರ್ಕ್ ಅನ್ನ ಮುನ್ನಡೆಸೋ ಮುನ್ನ ಸರಿಸುಮಾರು 3 ದಶಕಗಳ ಕಾಲ ಆಕೆ ತಮ್ಮ ಔದ್ಯೋಗಿಕ ಯಾತ್ರೆಯನ್ನ ಸಿಲಿಕಾನ್ ವ್ಯಾಲಿಯಲ್ಲಿ ಮುಂದುವರೆಸಿದ್ರು. ಸಿಸ್ಕೋ ಸಿಸ್ಟಮ್ ಸ್ವಿಚಿಂಗ್ ಮತ್ತು ಡಾಟಾ ಸೆಂಟರ್ ಬಿಸ್ನೆಸ್ ಗಳಲ್ಲಿ ಆಕೆ ಕಾರ್ಯನಿರ್ವಹಿಸ್ತಾ ಇದ್ರು. 2008ರಲ್ಲಿ ಆಕೆ ಅವಿಸ್ಟಾ ನೆಟ್ವರ್ಕ್ ಅನ್ನ ಸೇರಿದಾಗ ಅದು ಆಗತಾನೆ ಉದಯೋನ್ಮುಖವಾಗ್ತಾ ಇರೋ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಒಂದಾಗಿತ್ತು. ಆದರೆ ಜಯಶ್ರೀ ಉಳ್ಳಾಲ ಅವರ ಸಮರ್ಥ ನಾಯಕತ್ವದಲ್ಲಿ ಕಂಪನಿಯು ಅತ್ಯಂತ ಶೀಘ್ರಗತಿಯಲ್ಲಿ ಮುಂದುವರಿಯಿತು. ತೀವ್ರಗತಿಯ ಸಾಫ್ಟ್ವೇರ್ ಡ್ರೈವ್ನ ನೆಟ್ವರ್ಕಿಂಗ್ ತಂತ್ರಜ್ಞಾನ ಮುಂದುವರೆದ ಕಂಪನಿಯು ಕ್ಲೌಡ್ ಕಂಪ್ಯೂಟರಿಂಗ್ ಮತ್ತು ಎಐ ಇನ್ಫ್ರಾಸ್ಟ್ರಕ್ಚರ್ ವಲಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಗಳಿಸಿತು. ಅವರ ನಿರ್ಣಯದಾಯಕವಾದ ನಾಯಕತ್ವವು ಕಂಪನಿಯ ಬೆಳವಣಿಗೆಯಲ್ಲಿ ಗುರುತರ ಪಾತ್ರವನ್ನು ವಹಿಸಿತು. ಪರಿಣಾಮವಾಗಿ ಆಕೆ ಅತಿ ಹೆಚ್ಚಿನ ಸಂಪತ್ತನ್ನು ಗಳಿಸೋಕೆ ಕಾರಣವಾಯಿತು. ಜಯಶ್ರೀ ಉಳ್ಳಾಲ ಅವರ ಯಶೋಗಾಥೆಯು ನಮಗೆ ಬಹುದೊಡ್ಡ ಯಶಸ್ಸಿನ ಪಾಠಗಳನ್ನು ಕಲಿಸುವಲ್ಲಿ ಸಹಾಯಕವಾಗಿದೆ. ಯಶಸ್ಸು ಅನ್ನೋದು ಹಲವಾರು ವರ್ಷಗಳ ದೂರದೃಷ್ಟಿತ್ವ, ಮುಂದಾಳತ್ವ ಹಾಗೂ ನಿರಂತರ ನಾಯಕತ್ವದ ಫಲವಾಗಿ ನಮಗೆ ದೊರೆಯುತ್ತೆ. ಗ್ರಾಹಕ ತಂತ್ರಜ್ಞಾನದ ಹಿಂದೆ ನಮಗೆ 100 ಮುಖಗಳು ದೊರೆಯಬಹುದು. ಆದರೆ ಜಯಶ್ರೀ ಉಳ್ಳಾಲರು ತಂತ್ರಜ್ಞಾನದ ನಿರ್ಮಾಣದ ಮೂಲಕ ಶಕ್ತಿ, ಹಣ ಹಾಗೂ ಸೇವೆ ವಲಯವನ್ನು ಹೇಗೆ ವಿಸ್ತರಿಸಬಹುದು ಅನ್ನೋದನ್ನ ನಮಗೆ ತೋರುತ್ತದೆ. ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಶಕ್ತಿ ಹಾಗೂ ಕ್ಲೌಡ್ ಕಂಪ್ಯೂಟರ್ ಸೇವೆಗಳು ಅಸಾಧಾರಣವಾದ ಪರಿಣಾಮವನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಬೀರಿದ್ದು ಇದಕ್ಕೆ ನಮ್ಮ ಭಾರತೀಯ ಸಂಜಾತ ಜಯಶ್ರೀ ಉಳ್ಳಾಲ ಕಾಣಿಕೆಯು ಇದೆ ಎಂಬುದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಬರಹವನ್ನು ವೀಣಾವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಿರಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಹಿಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆಯ ಕುರಿತು ಡಾ. ಚೇತನ್ ಬಾಬು ಅವರಿಂದ ಮಾಹಿತಿ ಕೇಳೋಣ.

ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಹಿಂಗಾರು ಬೆಳೆಗಳಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆ. ಬೀಜೋಪಚಾರ ಎಂದರೆ ಬಿತ್ತನೆಗೆ ಉಪಯೋಗಿಸುವ ಯಾವುದೇ ಬಿತ್ತನೆ ಬೀಜವನ್ನು ಬೀಜದಿಂದ ಹರಡುವ ರೋಗಗಳು ಮತ್ತು ಕೀಟಗಳು ಹರಡದಂತೆ ಬಿತ್ತನೆಯ ಹಂತದಲ್ಲಿ ಕಡಿಮೆ ಪ್ರಮಾಣದ ರಾಸಾಯನಿಕ ಮತ್ತು ಜೈವಿಕ ಕೀಟನಾಶಕಗಳ ವಸ್ತುಗಳನ್ನು ಉಪಯೋಗಿಸಿ ತಡೆಯುವಂತೆ ಮಾಡುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಬೀಜೋಪಚಾರ ಏನಂದ್ರೆ, ಇವಾಗ ಬಿತ್ತನೆಗಿಂತ ಮುಂಚೆ ಬಿತ್ತನೆ ಬೀಜಕ್ಕೆ ಯಾವುದೇ ರಾಸಾಯನಿಕ ಅಥವಾ ಜೈವಿಕ ಕೀಟನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಈಗ ನಾವು ಹಿಂಗಾರು ಬೆಳೆಗಳಲ್ಲಿ ಯಾವ ಯಾವ ರಾಸಾಯನಿಕಗಳು ಯಾವ ಯಾವ ಜೈವಿಕ ಗೊಬ್ಬರಗಳು ಬಳಸಿ ಬೀಜೋಪಚಾರ ಮಾಡಬೇಕೆಂದು ತಿಳಿದುಕೊಳ್ಳುತ್ತಾ ಹೋಗೋಣ ಮತ್ತು ಅದರ ಮಹತ್ವವನ್ನು ನೋಡ್ತಾ ಹೋಗೋಣ. ಮೊದಲು ಜೋಳ. ಇದರಲ್ಲಿ ಬೀಜೋಪಚಾರಕ್ಕೆ ಬಳಸುವ ರಾಸಾಯನಿಕಗಳೆಂದರೆ ಶೇಕಡ 8 ಮೆಟಲಾಕ್ಸಿಲ್ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಮೆಟಲಾಕ್ಸಿಲ್ ಪುಡಿಯನ್ನು ಬಳಸಿ ಉಪಚರಿಸಬೇಕು ಅಥವಾ 2 ಗಂಧಕ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಬೇಕು ಮತ್ತು ಕೀಟನಾಶಕವಾದ 2 ml ಕ್ಲೋರೋಪೈರಿಪಸ್ 35 EC ಅನ್ನು 1 L ನೀರಿನಲ್ಲಿ ಕರಗಿಸಿ 1 kg ಬೀಜವನ್ನು ಸಿದ್ಧಪಡಿಸಿ ದ್ರಾವಣದಲ್ಲಿ 8 ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮೊದಲು ಯಾವುದೇ ಬೀಜೋಪಚಾರ ಮಾಡುವಾಗ ನಾವು ರಾಸಾಯನಿಕ ಪದಾರ್ಥಗಳನ್ನು ಮೊದಲು ಉಪಚರಿಸಿ ತದನಂತರ ಅವುಗಳನ್ನು ಒಣಗಿಸಿದ ನಂತರ ನಾವು ಜೈವಿಕ ಗೊಬ್ಬರಗಳನ್ನು ಅಥವಾ ಜೈವಿಕ ಕೀಟನಾಶಕಗಳನ್ನು ಉಪಚರಿಸಲು ಉಪಯೋಗಿಸಬೇಕು. ಈಗ ರಾಸಾಯನಿಕಗಳ ನಂತರ 20 ಅಜೋಸ್ಪಿರಿಲಮ್ ಎನ್ನುವ ಅಣುಜೀವಿ ಗೊಬ್ಬರದಿಂದ ಪ್ರತಿ ಎಕರೆಗೆ ಬೇಕಾಗುವ 3 kg ಈ ಬಿತ್ತನೆ ಬೀಜವನ್ನು ಲೇಪನ ಮಾಡಿ ಬಿತ್ತಬೇಕು. ಹೀಗೆ ಮಾಡಿದರೆ ಏನೇನು ಉಪಯೋಗುತ್ತೆ ಅಂದ್ರೆ, ಕೆದಿಗೆ ರೋಗವನ್ನು ನಿಯಂತ್ರಿಸಬಹುದು, ಕಾಡಿಗೆ ರೋಗವನ್ನು ತಡೆಗಟ್ಟಬಹುದು. ಇವುಗಳ ಹಾವಳಿ ತುಂಬಾ ತೀವ್ರತೆ ಅಷ್ಟೊಂದಿರಲ್ಲ. ನಾವು ಒಮ್ಮೆ ನಾವು ಸಿ ಟ್ರೀಟ್ಮೆಂಟ್ ಮಾಡಿ ಬಿತ್ತನೆ ಮಾಡಿದ್ರೆ ಇವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಈ ಕ್ಲೋರೋಪೈರಿಪಸ್ ಇಂದ ಮಾಡುವ ಮೂಲಕ ಈ ಸುಳ್ಳಿನೊಣದ ಬಾಧೆಯನ್ನು ಕಡಿಮೆ ಮಾಡಬಹುದು, ಉತ್ತಮ ಮೊಳಕೆ ಪಡೆಯಬಹುದು. ಹಾಗೂ ಅಣುಜೀವಿ ಗೊಬ್ಬರದಿಂದ ಅಜೋಸ್ಪಿರಲಮ್ದಿಂದ ಬೀಜೋಪಚಾರ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ನಮ್ಮ ಬೆಳೆಗಳಿಗೆ ಒದಗಿಸಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಇದು ನಮ್ಮ ಜೋಳದಲ್ಲಿ ಬಳಸುವ ರಾಸಾಯನಿಕಗಳು ಮತ್ತು ಅಣುಜೀವಿ ಗೊಬ್ಬರಗಳ ಬೀಜೋಪಚಾರದ ವಿವರ. ಮತ್ತೆ ಕಡಲೆ ಬೆಳೆಯಲ್ಲಿ ನೋಡ್ತಾ ಹೋಗೋಣ. ನಾವು ಬೀಜೋಪಚಾರಕ್ಕೆ ಈ ಶಿಲೀಂಧ್ರನಾಶಕಗಳಾದ ಕಾರ್ಬೆಂಡೇಸಿಯಂ 2 ಅನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಬೇಕು ಅಥವಾ ಈ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ವಿರಿಡೆ ಎನ್ನುವ ಜೈವಿಕ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಬಳಸಿ ಬೀಜೋಪಚಾರ ಮಾಡಬೇಕು. ಮತ್ತು ಇದರ ಜೊತೆಗೆ ಈ ಕಡಲೆ ದ್ವಿದಳ ಧಾನ್ಯವಾಗಿದ್ದರಿಂದ ರೈಸೋಬಿಯಂ ಎನ್ನುವ ಅಣುಜೀವಿ ಗೊಬ್ಬರವನ್ನು ಪ್ರತಿ ಎಕರೆಗೆ ಆಗುವ ಬೀಜವನ್ನು 20 ರೈಸೋಬಿಯಂ ಪುಡಿಯಲ್ಲಿ ಲೇಪನ ಮಾಡಬೇಕು. ಹೀಗೆ ನಾವು ಬೀಜೋಪಚಾರ ಮಾಡಿದರೆ ಕಡಲೆ ಬೆಳೆಯಲ್ಲಿ ಸೊರಗು ರೋಗ ಅಂದ್ರೆ ಸಿಡಿ ರೋಗವನ್ನು ಮತ್ತು ಬೇರು ಕೊಳೆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಈ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಬೆಳೆಗೆ ಬೆಳವಣಿಗೆ ದೊರಕುವಂತೆ ಮಾಡುತ್ತದೆ ಮತ್ತು ಈ ಹೀರಿಕೊಂಡ ಸಾರಜನಕವು ಎಲ್ಲಾ ಪ್ರಮಾಣ ಬೇರುಗಳು ಹೀರಿಕೊಳ್ಳದೆ ನಮ್ಮ ಭೂಮಿಯಲ್ಲೂ ಸಹ ಉಳಿದುಕೊಳ್ಳುತ್ತದೆ. ಅಂದರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತವೆ. ಮತ್ತು ಸೂರ್ಯಕಾಂತಿ ಬೆಳೆಯಲ್ಲಿ ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಲಿಪ್ತುಗಳೆಂದರೆ ಬೀಜವನ್ನು ಬಿತ್ತುವ ಮುನ್ನ 12 ಕಾಲ ನಾವು ನೀರಿನಲ್ಲಿ ನೆನೆಸಬೇಕು. ತದನಂತರ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು ಮತ್ತು ಶಿಲೀಂಧ್ರನಾಶಕವಾದ ಮೆಟಲಾಕ್ಸಿಲ್ ಎಂಬ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಮತ್ತೊಂದು ಶಿಲೀಂಧ್ರನಾಶಕವೆಂದರೆ ಮ್ಯಾಂಕೋಜೆಬ್ ಎನ್ನುವ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಬಳಸಿ ಉಪಚರಿಸಬೇಕು. ಇದಾದ ನಂತರ ನಾವು ಬಿತ್ತನೆ ಮಾಡಬೇಕು. ಹೀಗೆ ಮಾಡಿದರೆ ಸೂರ್ಯಕಾಂತಿಯಲ್ಲಾಗುವ ಉಪಯೋಗಗಳೆಂದರೆ ಉತ್ತಮ ಬೀಜ ಮೊಳಕೆಯಾಗಲನ್ನು ಪಡೆಯಬಹುದು, ಕೇದಿಗೆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಅಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗವನ್ನು ನಾವು ಶೇಕಡ 50 ಪ್ರಮಾಣ ಕಡಿಮೆ ಮಾಡಬಹುದು. ಮತ್ತೊಂದು ಹಿಂಗಾರು ಬೆಳೆ ಎಂದರೆ ಗೋಧಿ. ಗೋಧಿಯನ್ನು ಬಿತ್ತುವ ಮೊದಲು ಪ್ರತಿ ಕೆಜಿ ಬೀಜಕ್ಕೆ 2 ಕಾರ್ಬೆಂಡೇಸಿಯಂ WP ಎನ್ನುವ ಶಿಲೀಂಧ್ರನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಬೇಕು ಅಥವಾ ಪ್ರತಿ ಗ್ರಾಂ ಬೀಜಕ್ಕೆ 6 ಟ್ರೈಕೋಡರ್ಮಾ ಎನ್ನುವ ಜೈವಿಕ ಶಿಲೀಂಧ್ರನಾಶಕವನ್ನು ಉಪಚರಿಸಲು ಬಳಸಬೇಕು. ಇದನ್ನು ಹೊರತುಪಡಿಸಿ ಈ ಜೈವಿಕ ಗೊಬ್ಬರಗಳೆಂದರೆ ದ್ರವರೂಪದ ಅಜೋಸ್ಪಿರಿಲಮ್ ಎನ್ನುವ ಅಣುಜೀವಿ ಗೊಬ್ಬರವನ್ನು 80 ml ಹಾಗೂ ದ್ರವರೂಪದ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು 80 ml ಬಳಸಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಇದರಲ್ಲಿ ನಾವು ಬುಡಕೊಳೆ ರೋಗ ಮತ್ತು ಕಾಡಿಗೆ ರೋಗವನ್ನು ನಾವು ಕಡಿಮೆ ಹತೋಟಿಯಲ್ಲಿ ಇಡಬಹುದು ಮತ್ತು ಹೆಚ್ಚಿನ ನಮ್ಮ ಸಾರಜನಕ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಮತ್ತು ಹತ್ತಿ ಬೆಳೆ. ಹತ್ತಿ ಬೆಳೆಯಲ್ಲಿ ಬೀಜೋಪಚಾರ ಮಾಡಲು ಕೀಟನಾಶಕವಾದ ಇಮ್ರಾಕ್ಲೋಪ್ರಿಡ್ 70 WP ಎಂಬ ಕೀಟನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಬಳಸಿ ಬೀಜೋಪಚಾರ ಮಾಡಬೇಕು. ಅಂದರೆ 10 ml ಇಮ್ರಾಕ್ಲೋಪ್ರಿಡ್ ಬಳಸಿ ಬೀಜೋಪಚಾರ ಮಾಡಬೇಕು ಅಥವಾ ಟ್ರೈಕೋಡರ್ಮಾ ಎಂಬ ಜೈವಿಕ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಬೆಳೆಗೆ ನಾವು ಬೀಜೋಪಚಾರ ಮಾಡುವಾಗ ಮೊದಲ
ಅಂತ ಏನಂದ್ರೆ ಮೊದಲು ಯಾವುದೇ ರಾಸಾಯನಿಕ ಶಿಲೀಂದ್ರನಾಶಕ ಅಥವಾ ಕೀಟನಾಶಕಗಳನ್ನು ಬಳಸಿ ನಾವು ಬೀಜೋಪಚಾರ ಮಾಡಿ ಒಂದು 7-8 ಗಂಟೆಗಳ ಕಾಲ ಒಣಗಿಸಿ ತದನಂತರ ನಾವು ಜೈವಿಕ ಕೀಟನಾಶಕ ಅಥವಾ ಜೈವಿಕ ಶಿಲೀಂದ್ರನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಉಪಚಾರಣೆ ಮಾಡಬೇಕು. ಈ ಹತ್ತಿಯಲ್ಲಿ ಹೀಗೆ ಮಾಡುವ ಮೂಲಕ ಮೊದಲ ಹಂತದಲ್ಲಿ ಬರುವ ರಸ ಹೀರುವ ಕೀಟಗಳನ್ನು ನಿಯಂತ್ರಿಸಬಹುದು ಹಾಗೂ ಸೊರಗು ರೋಗ ಹಾಗೂ ಬೇರುಕೊಳೆ ರೋಗಗಳನ್ನು ನಿಯಂತ್ರಿಸಬಹುದು. ನಾವು ಯಾವುದೇ ಬೆಳೆಯಲ್ಲಿ ಸಾಮಾನ್ಯವಾಗಿ ಜನರಲ್ ಆಗಿ ಮಾತಾಡಬೇಕಂದ್ರೆ ಸಾಮಾನ್ಯವಾಗಿ ಕ್ಯಾಪ್ಟನ್ ಅಥವಾ ತೈರಾಮ್ ಎಂಬ ಶಿಲೀಂದ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2-3 ಗ್ರಾಂನಂತೆ ಉಪಚರಿಸಬೇಕು ಮತ್ತು ಜೈವಿಕ ಅಣುಜೀವಿಗಳಾದ ರೈಸೋಬಿಯಂ ಅಜೋಸ್ಪಿರಿಲಂ ಹಾಗೂ ಜೈವಿಕ ಶಿಲೀಂದ್ರನಾಶಕವಾದ ಟ್ರೈಕೋಡರ್ಮಾ ಶಿಫಾರಸು ಮಾಡಿದ ರಾಸಾಯನಿಕಗಳಿಂದ ಬೀಜೋಪಚಾರಗಳನ್ನು ಮಾಡಿದ ನಂತರ ಬೀಜ ಮತ್ತು ಬೀಜ ಬಿತ್ತುವ ಮುನ್ನ ಉಪಚಾರಣೆ ಮಾಡಬೇಕು. ಹೀಗೆ ಜೈವಿಕ ಅಣುಜೀವಿಗಳಿಂದ ಬೀಜೋಪಚಾರ ಮಾಡಬೇಕಾದರೆ ಮೊದಲು ಅಂಟು ದ್ರಾವಣ ತಯಾರಿಸಬೇಕು. ಅದಕ್ಕಾಗಿ 4 ಲೀಟರ್ ನೀರಿನಲ್ಲಿ 25 ಗ್ರಾಂನಷ್ಟು ಬೆಲ್ಲ ಅಥವಾ 250 ಗ್ರಾಂನಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಬೇಕು. ಅಂಟು ತಯಾರಿಸಿದ ನಂತರ ತಯಾರಿಸಿದ ಅಂಟನ್ನು ನಾವು ನಮ್ಮ ಜೈವಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ನಾವು ಒಂದು ನೆಲದ ಮೇಲೆ ಬಿತ್ತನೆ ಬೀಜವನ್ನು ಸುರಿಸಿ ಅದರಿಂದ ನಾವು ಈ ಅಂಟು ಪದಾರ್ಥ ಮತ್ತು ಜೈವಿಕ ಗೊಬ್ಬರದಿಂದ ಉಪಚರಿಸಿ ಎಲ್ಲಾ ಬಿತ್ತನೆ ಬೀಜಕ್ಕೆ ಸಂಸ್ಕರಿಸಿದ ನಂತರ ಈ ಬಿತ್ತನೆ ಬೀಜವನ್ನು ಸ್ವಲ್ಪ ಹೊತ್ತು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಗೆ ಉಪಯೋಗಿಸಿಕೊಳ್ಳಬೇಕು. ಹೀಗೆ ಮಾಡಿದರೆ ನಾವು ಬೀಜೋಪಚಾರದಿಂದ ಆಗುವ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಬೀಜೋಪಚಾರದಿಂದ ಮುಂದೆ ಬೆಳವಣಿಗೆ ಹಂತದಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳನ್ನು ಹತೋಟಿಯಲ್ಲಿಡಬಹುದು ಮತ್ತು ಶೇಕಡಾವಾರು ಬಿತ್ತನೆ ಮೊಳಕೆ ಪ್ರಮಾಣವನ್ನು ಉತ್ತಮವಾಗಿರುತ್ತದೆ ಹಾಗೂ ಸಮಾನದ ಸಸಿಗಳು ಬರುತ್ತವೆ. ಬಲವಾದ ಹಾಗೂ ಆರೋಗ್ಯಕರವಾದ ಸಸಿಗಳು ಬರುತ್ತವೆ. ಬೆಳೆಯಲ್ಲಿ ಕಡಿಮೆ ಖರ್ಚಿನಿಂದ ಹೆಚ್ಚು ಇಳುವರಿ ಪಡೆಯಬಹುದು. ನಾವು ಹೀಗೆ ಕಡಿಮೆ ರಾಸಾಯನಿಕ ಅಥವಾ ಕಡಿಮೆ ಶಿಲೀಂದ್ರನಾಶಕಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿದಲ್ಲಿ ಮುಂಬರುವ ರೋಗಗಳಿಗೆ ಹೆಚ್ಚು ನಾವು ರಾಸಾಯನಿಕಗಳನ್ನು ಬಳಸಲು ಯಾವುದೇ ರೋಗ ಬರ್ದಿದ್ದು ನಮಗೆ ಖರ್ಚಿರಲ್ಲವಾ. ಸೊ ಆದ್ದರಿಂದ ನಮಗೆ ಬೀಜೋಪಚಾರ ಮಾಡಿದರೆ ಮುಂಬರುವ ರೋಗಗಳನ್ನು ಕಡಿಮೆ ಮಾಡಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ನಮಗೆ ಬೆಳೆಗೆ ಬೆಳೆಯುವ ಖರ್ಚನ್ನು ಕಡಿಮೆ ಮಾಡುತ್ತದೆ. ಬೀಜಗಳು ಕೊಳೆಯುವುದು ಹಾಗೂ ಸಸಿಗಳು ಸಾಯುವುದು ನಿಲ್ಲುತ್ತದೆ. ಬೆಳೆಗೆ ಬರುವ ರೋಗ ಹಾಗೂ ಕೀಟಗಳಿಗೆ ಖರ್ಚು ಮಾಡುವ ಹಣ ಉಳಿತಾಯ ಮಾಡಬಹುದು ಮತ್ತು ಬೀಜೋಪಚಾರದಿಂದ ಬೀಜದಿಂದ ಬರುವ ಅಥವಾ ಮಣ್ಣಿನಿಂದ ಹರಡುವ ರೋಗಗಳನ್ನು ನಾಶಪಡಿಸುತ್ತದೆ. ಈ ಬೀಜೋಪಚಾರದಿಂದ ನಮ್ಮ ಬೆಳೆಯಲ್ಲಿ ಅಥವಾ ದಾಸ್ತಾನು ನಾವು ಗೋಡನ್ಗಳಲ್ಲಿ ಸ್ಟೋರ್ ಮಾಡುವಾಗ ಕೂಡ ನಾವು ಬೀಜೋಪಚಾರ ಮಾಡಿ ಸ್ಟೋರ್ ಮಾಡಿಬಿಟ್ರೆ ಅಲ್ಲಿ ಕಾಳುಗಳಿಗೆ ಯಾವುದೇ ತರಹದ ಶಿಲೀಂದ್ರ ರೋಗ ಬರುವುದಿಲ್ಲ ಅಥವಾ ಯಾವುದೇ ತರಹದ ಸ್ಟೋರೇಜ್ ಪೆಸ್ಟ್ ಅಂತಿರಲ್ಲ ಅದರ ಯಾವುದೇ ಒಂದು ಕೀಡೆ ಬರುವುದಿಲ್ಲ. ಮತ್ತು ಹೀಗೆ ಬೀಜೋಪಚಾರ ಮಾಡಿ ಬಿತ್ತಿದರೆ ವಾತಾವರಣದ ವೈಪರೀತ್ಯದಲ್ಲೂ ಇವಾಗ 1-2 ದಿನ ಮಳೆ ಬರದೇ ಇದ್ರೂ ಕೂಡ ಉತ್ತಮ ಮೊಳಕೆ ಮತ್ತು ಸಸಿಗಳನ್ನು ಪಡೆಯಬಹುದು. ಮತ್ತು ಹೀಗೆ ಬೀಜೋಪಚಾರ ಮಾಡಿದ್ದರಿಂದ ನಾವು ರಾಸಾಯನಿಕ ಬಳಕೆ ಕಡಿಮೆ ಮಾಡಿ ಪರಿಸರದ ಮಾಲಿನ್ಯವನ್ನು ತಡೆಯಬಹುದು. ಇಷ್ಟು ನಾವು ಹಿಂಗಾರು ಬೆಳೆಗಳಲ್ಲಿ ಬೀಜೋಪಚಾರ ಮತ್ತು ಅದರ ಉಪಯೋಗಗಳು. ಈಗ ನಾವು ನೋಡ್ತಾ ಹೋಗೋಣ ಹಿಂಗಾರು ಬೆಳೆಗಳಲ್ಲಿ ರಸಗೊಬ್ಬರಗಳ ಉಪಯುಕ್ತ ಬಳಕೆ. ನಾವು ಈಗಿನ ಕಾಲದಲ್ಲಿ ಯೂರಿಯಾ DAP ನಮ್ಮ ರೈತರು ಯೂರಿಯಾ DAP ಅನ್ನು ಅತಿ ಹೆಚ್ಚು ಬಳಸಿ ಹೆಚ್ಚು ಹೆಚ್ಚು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಾರ್ಕೆಟ್ ಅಲ್ಲಿ ಕೃತಕ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವು ಉಪಯೋಗ ಲಭ್ಯವಾಗುವುದಿಲ್ಲ. ಆ ಟೈಮಲ್ಲಿ ಅಂಗಡಿಗಳ ಮುಂದೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸೊ ಇವುಗಳನ್ನು ಕಡಿಮೆ ಯಾವ ತರ ಮಾಡಬೇಕು, ಈ ರಸಗೊಬ್ಬರಗಳನ್ನು ಉಪಯುಕ್ತವಾಗಿ ಯಾವ ತರ ಮಾಡ್ಕೋಬೇಕು ಈಗ ನೋಡ್ತಾ ಹೋಗೋಣ. ಹಿಂಗಾರು ಹಂಗಾಮು ಇನ್ನೇನು ಪ್ರಾರಂಭವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂಬರುವ ಹಿಂಗಾರು ಬೆಳೆಗಳಲ್ಲಿ ರಸಗೊಬ್ಬರ ನಿರ್ವಹಣೆ ಮತ್ತು ಉಳಿತಾಯ ಬಹುಮುಖ್ಯವಾಗಿದೆ. ಹಿಂಗಾರು ಹಂಗಾಮು ಪ್ರಾರಂಭವಾಗುವ ಹಂತದಲ್ಲಿರುವುದರಿಂದ ಕೃಷಿ ಕಾರ್ಯಗಳು ಚುರುಕಾಗಿ ಸಾಗಬೇಕಾಗಿದೆ. ಇದರೊಟ್ಟಿಗೆ ಬೆಳೆಗೆ ಬೇಕಾಗುವ ಬೀಜ ರಸಗೊಬ್ಬರಗಳು ಖರೀದಿ ಹಾಗೂ ಸಂಗ್ರಹಣೆಯತ್ತ ರೈತರು ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿದೆ. ಬೆಳೆಯ ಯೋಜನಾನುಸಾರ ಆಯಾ ಬೆಳೆಗೆ ಎಕರೆಗೆ ಬೇಕಾಗುವ ಪೋಷಕಾಂಶಗಳ ಬಗ್ಗೆ ಹಾಗೂ ಪೋಷಕಾಂಶಗಳನ್ನು ಒದಗಿಸಲು ಬೆಳೆಗೆ ಹಾಕಬೇಕಾದ ತಿಳುವಳಿಕೆ ರಸಗೊಬ್ಬರಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಪಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಾಹಿತಿ ಪಡೆದು ಮುಂದುವರೆಯುವುದು ಸೂಕ್ತ. ಆಯಾ ಬೆಳೆಗೆ ಒದಗಿಸುವ ಪೋಷಕಾಂಶಗಳನ್ನು ಇಂತಹದೇ ರಸಗೊಬ್ಬರದಿಂದ ಹಾಕಬೇಕೆಂದೇನಿಲ್ಲ. ಒಳ್ಳೆಯ ಬೆಳೆಯು ತನಗೆ ಬೇಕಾದ ಪೋಷಕಾಂಶಗಳನ್ನು ಯಾವ ರೂಪದ ಗೊಬ್ಬರದಲ್ಲಿ ಹಾಕಿದರೂ ಬೇರೆಗಳಿಂದ ಒಂದೇ ರೂಪದಲ್ಲಿ ಇರಿಕೊಳ್ಳುತ್ತದೆ. ಉದಾಹರಣೆಗೆ ನಾವು ಸಾರ್ವಜನಿಕ ಸೋರ್ಸ್ ಆಗಿ ಯೂರಿಯಾ ಬಳಸಿದ್ರು ಒಂದೇ ರೀತಿ, ಅಮೋನಿಯಂ ಸಲ್ಫೇಟ್ ಬಳಸಿರು, ಕಾಂಪ್ಲೆಕ್ಸ್ ಬಳಸಿರು ಒಂದೇ ರೀತಿ. ಯಾವುದೇ ರೀತಿಯ ರಸಗೊಬ್ಬರ ಬೆಳೆಗೆ ಹಾಕಿದ್ರು ಒಂದು ಬೆಳೆ ಹೀರ್ಕೊಳ್ಳೋದು ನೈಟ್ರೇಟ್ ಫಾರ್ಮ್ NO3 ಫಾರ್ಮ್ ಅಥವಾ ಅಮೋನಿಯಂ ಫಾರ್ಮರ್ ಮಾತ್ರ ಅದು ಬೆಳೆ ಬೇರುಗಳು ಹೀರ್ಕೊಳ್ತವೆ. ಸೊ ನಾವು ಇಂತಹದ್ದೇ ರಸಗೊಬ್ಬರ ಬೇಕೆಂದು ನಾವು ಆಟ ಮಾಡಬಾರದು. ಆದ್ದರಿಂದ ಕೆಲವೊಮ್ಮೆ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರುವ ರಸಗೊಬ್ಬರಕ್ಕೆ ಎಲ್ಲರೂ ಬೇಡಿಕೆ ಇಟ್ಟು ಅದೇ ಗೊಬ್ಬರ ಬೇಕು ಎಂದು ಪಟ್ಟಿಡಿದು ಕೃತಕ ಅಭಾವಕ್ಕೆ ಕಾರಣವಾಗುತ್ತಾರೆ. ಅಂದ್ರೆ ಲಾಸ್ಟ್ ಮುಂಗಾರಿನಲ್ಲಿ ನೋಡಬಹುದು ನಾವು ಯೂರಿಯಾ ಎಲ್ಲಾ ರೈತರು ಮೆಕ್ಕೆಜೋಳ ಬೆಳೆದು ಯೂರಿಯಾನೇ ಬೇಕು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಯಾರು ಬಳಸದೆ ಯೂರಿಯಾನೇ ಬೇಕು ಅಂತೇಳಿ ಯೂರಿಯಾ ಅಷ್ಟು ಡಿಮ್ಯಾಂಡ್ ಆಗಿತ್ತು. ಈ ತರ ಕೃತಕ ಅಭಾವ ಅಂದ್ರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದಕ್ಕೆ ಪರ್ಯಾಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇರುವ ಅಥವಾ ಇತರ ರಸಗೊಬ್ಬರಗಳನ್ನು ಆಯಾ ಬೆಳೆಗೆ ಬೇಕಾದ ಪೋಷಕಾಂಶಗಳ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ
ಒಂದು ಅಥವಾ ಎರಡು ರಸಗೊಬ್ಬರಗಳನ್ನು ಕೂಡಿಸಿ ಬಿತ್ತನೆ ಮಾಡಬಹುದು. ಅಂದ್ರೆ ಈ ಯೂರಿಯಾ DAP ಪರ್ಯಾಯ ಇದು ತುಂಬಾ ಕಾಂಪಿಟೇಷನ್ ಇರುತ್ತೆ. ಇದರ ಪರ್ಯಾಯವಾಗಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಥವಾ ಅಮೋನಿಯಂ ಸಲ್ಫೇಟ್ ಅಥವಾ SSP ಅಂತ ಗೊಬ್ಬರಗಳನ್ನು ಬಳಸಿ ನಾವು ಇದನ್ನು ಕೂಡಿಸಿ ಬಿತ್ತನೆ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ರಸಗೊಬ್ಬರಗಳ ಸಾಮರ್ಥ್ಯ, ಸಮರ್ಥ ಬಳಕೆ ಹಾಗೂ ರಸಗೊಬ್ಬರಗಳ ಉಳಿತಾಯಕ್ಕೆ ಸಾಧ್ಯವಾಗುವ ಕೆಲವು ಕ್ರಮಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಸಾಮಾನ್ಯವಾಗಿ ಬೆಳೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳು ಎಂದರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಳೆ ಗೊಬ್ಬರ ಹಾಗೂ ವಿವಿಧ ಹಿಂಡಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತುವಾಗ ಅಥವಾ ಬಿತ್ತುವ ಪೂರ್ವದಲ್ಲಿ ಕೂರಿಗೆ ಸಾಲುಗಳಲ್ಲಿ ಒದಗಿಸುವುದರಿಂದ ಕ್ರಮೇಣ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬಹುದು ಹಾಗೂ ನಾವು ಭೂಮಿಗೆ ಹಾಕಿದ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕೊಟ್ಟಿಗೆ ಗೊಬ್ಬರಗಳನ್ನು ಹೊರತುಪಡಿಸಿ ನಮಗೆ ಇನ್ನೂ ಸಾವಯವ ಗೊಬ್ಬರಗಳು ಬಳಕೆ ಇದೆ. ಸಕ್ಕರೆ ಕಾರ್ಖಾನೆಯ ಪ್ರೆಸ್ ಮಡ್ ಉಪಯೋಗಿಸಿ ತಯಾರಿಸಿದ ಬಯೋ ಕಾಂಪೋಸ್ಟ್ ಅನ್ನು ಬಳಸುವುದರಿಂದ ರಸಗೊಬ್ಬರಗಳ ಪ್ರಮಾಣ ಕಡಿತ ಮಾಡಲು ಸಾಧ್ಯ. ಈ ಸಕ್ಕರೆ ಕಾರ್ಖಾನೆಯ ಪ್ರೆಸ್ ಮಡ್ ಕಾಂಪೋಸ್ಟ್ ನಲ್ಲಿ ರಂಜಕ ಪ್ರಮಾಣವನ್ನು ಹೆಚ್ಚಾಗಿರುವುದರಿಂದ ಇದನ್ನು ಬಳಸಿ ನಾವು DAP ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಹಾಗೂ ರೈಜೋಬಿಯಂ, ಅಜೋಸ್ಪಿರಿಲಂ ಹಾಗೂ ಅಜಿಟೋಬ್ಯಾಕ್ಟರ್ ಎಂಬ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ 25% ಸಾರಜನಕವನ್ನು ಉಳಿತಾಯ ಮಾಡಬಹುದು ಹಾಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಅಥವಾ ಸಾವಯವ ಗೊಬ್ಬರದೊಂದಿಗೆ ಭೂಮಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿರುವ ಬೆಳೆಗೆ ಅಲಭ್ಯ ರಂಜಕವನ್ನು ಅಂದ್ರೆ ಈ ನಾರ್ಮಲ್ ಆಗಿ ರಂಜಕ ಫಾಸ್ಫರಸ್ ಅನ್ನೋದು ಮಣ್ಣಲ್ಲಿರುತ್ತೆ ಬಟ್ ಅದು ಗಟ್ಟಿಯಾಗಿರುತ್ತದೆ ಅದನ್ನು ಕರಗಿಸಲು ನಾವು ಈ ರಂಜಕ ಕರಗಿಸುವ ಜೈವಿಕ ಅನುಜೀವಿಯನ್ನು ಬಳಸಿ ಅದನ್ನು ಕರಗಿಸಿ ನಮ್ಮ ಬೆಳೆಗೆ ಪೂರೈಕೆ ಆಗುವಂತೆ ಮಾಡಬಹುದು. ಮತ್ತೊಂದು ಅತಿ ಕಡಿಮೆ ಬೆಳೆಯಲ್ಲಿ ಸಿಗುವ ರಂಜಕ ಗೊಬ್ಬರವೆಂದರೆ ರಾಕ್ ಫಾಸ್ಫೇಟ್ ಅಂದ್ರೆ ಶಿಲಾರಂಜಕ. ಇದರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾದಿಂದ ಉಪಚರಿಸಿ ಬೆಳೆಗೆ ಹಾಕುವುದರಿಂದ ಮಣ್ಣಿನಲ್ಲಿ ರಂಜಕದ ಲಭ್ಯತೆಯನ್ನು ಹೆಚ್ಚು ಮಾಡಬಹುದು. ರಸಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳೊಂದಿಗೆ ಬೆರೆಸಿ ಸಾಲಿನಲ್ಲಿ ಹಾಕುವುದರಿಂದ ಗೊಬ್ಬರದ ಬಳಕೆ ಸಾಮರ್ಥ್ಯ ಹೆಚ್ಚುತ್ತದೆ. ಶಿಫಾರಸು ಮಾಡಿದ ಸಾರಜನಕವನ್ನು ಆಯಾ ಬೆಳೆಯನ್ನು ಅನುಸರಿಸಿ ಬಿತ್ತನೆ ಸಮಯದಲ್ಲಿ 10% ಒದಗಿಸಬೇಕು. ಉಳಿದ ರಸಗೊಬ್ಬರಗಳನ್ನು ಬೆಳೆಯ 30 ದಿನಕ್ಕೊಮ್ಮೆ 2-3 ಕಂತುಗಳಲ್ಲಿ ಕೊಡುವುದು ಸೂಕ್ತ. ಈ 2-3 ಕಂತುಗಳು ನಾವು ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವಾಗ ಕೊಡಬಹುದು. ಆದರೆ ನಾವು ಮಳೆಯಾಶ್ರಿತದಲ್ಲಿ ಬೆಳೆಯುವಾಗ ನಾವು ಎಲ್ಲಾ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಕೊಡಬೇಕು ಅಥವಾ ನಮಗೆ 30 ದಿನಗಳ ನಂತರ ಯಾವುದೇ ಭೂಮಿಯಲ್ಲಿ ತೇವಾಂಶವನ್ನು ನೋಡಿಕೊಂಡು ನಾವು 1-2 ಕಂತುಗಳಲ್ಲಿ ಕೊಡಬಹುದು. ವಿವಿಧ ಬೆಳೆಗಳಲ್ಲಿ 2% ಯೂರಿಯಾ ಅಥವಾ DAP ದ್ರಾವಣವನ್ನು ಸಿಂಪಡಿಸುವುದರಿಂದ ಸಾರಜನಕ ಹಾಗೂ ರಂಜಕ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು. ನಾವು ಬೆಳೆ ಆಗಲೇ ಬೆಳವಣಿಗೆ ಹೊಂದಿದೆ ಆ ಟೈಮಲ್ಲಿ ನಮ್ಗೆ ಯಾವುದೇ ಒಂದು ಈ ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ಯೂರಿಯಾ ಅಥವಾ DAP ದ್ರಾವಣವನ್ನು 2% ಅಂದ್ರೆ ಪ್ರತಿ ಲೀಟರ್ಗೆ 20 ಗ್ರಾಂನಷ್ಟು ಯೂರಿಯಾ ಅಥವಾ DAP ಅನ್ನು ಬೆರೆಸಿ ಸಿಂಪಡಣೆ ಮಾಡಿದರೆ ಈ ಸಾರಜನಕ ಮತ್ತು ರಂಜಕದ ಕೊರತೆಯನ್ನು ನಾವು ನೀಗಿಸಬಹುದು. ಸಮತೋಲನ ಪೋಷಕಾಂಶಗಳನ್ನು ಲಭ್ಯವಿರುವ ವಿವಿಧ ರಸಗೊಬ್ಬರಗಳಿಂದ ಪೋಷಕಾಂಶಗಳ ಪ್ರಮಾಣ ಮೇಲೆ ಲೆಕ್ಕಿಸಿ ಆಯಾ ಗೊಬ್ಬರಗಳ ಮಿಶ್ರಣವನ್ನು ಬೆಳೆಗೆ ಹಾಕಬೇಕು. ಎಲ್ಲಾ ಪ್ರಮಾಣದ ಗೊಬ್ಬರಗಳನ್ನು ಬಿತ್ತುವಾಗಲೇ ಹಾಕಬೇಕೆಂದಿಲ್ಲ. ಮಣ್ಣಿನಲ್ಲಿ ತೇವಾಂಶದ ಲಭ್ಯತೆ ಪ್ರಮಾಣದ ಆಧಾರದ ಮೇಲೆ 2-3 ಕಂತುಗಳಲ್ಲಿ ಹಾಕುವುದರಿಂದ ರಸಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದು. ಹೀಗಾಗಿ ಬಿತ್ತುವಾಗಲೇ ಎಲ್ಲಾ ಪ್ರಮಾಣದ ರಸಗೊಬ್ಬರಗಳನ್ನು ಖರೀದಿಸಿ ಸಂಗ್ರಹಿಸಿಟ್ಟು ಅನವಶ್ಯಕ ರಸಗೊಬ್ಬರ ಅಭಾವ ಸೃಷ್ಟಿಸುವುದ ಅವಶ್ಯಕತೆ ಇರುವುದಿಲ್ಲ. ಎಕರೆಗೆ 4 ಕ್ವಿಂಟಲ್ ಎರೆಹುಳು ಗೊಬ್ಬರ ಜೊತೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಮತ್ತು 4 ಕೆಜಿ ಕಬ್ಬಿನ ಸಲ್ಫೇಟ್ ಮಿಶ್ರಣ ಮಾಡಿ ಉಪಯೋಗಿಸುವುದರಿಂದ ಸತು ಮತ್ತು ಕಬ್ಬಿನ ಪೋಷಕಾಂಶ ಬಳಕೆ ಸಾಮರ್ಥ್ಯ ಹೆಚ್ಚಿಸಬಹುದು. ಈ ಸತು ಮತ್ತು ಕಬ್ಬಿಣ ಅಂದ್ರೆ ಅತಿ ಹೆಚ್ಚು ಪ್ರಮುಖವಾದ ಲಘು ಪೋಷಕಾಂಶಗಳು, ಯಾವುದೇ ಬೆಳೆಗೆ ಬೇಕಾಗುವ ಲಘು ಪೋಷಕಾಂಶಗಳು. ಸೊ ನಾವು ಪ್ರತಿ ಬೆಳೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಮತ್ತು 4 ಕೆಜಿ ಕಬ್ಬಿಣ ಸಲ್ಫೇಟ್

ಭೂಮಿಗೆ ಸೇರಿಸುವುದರಿಂದ ಯಾವುದೇ ಲಘು ಪೋಷಕಾಂಶಗಳ ಕೊರತೆಯನ್ನು ಕಂಡು ಬರಲು ಸಾಧ್ಯವಿರುವುದಿಲ್ಲ. ಬೆಳೆಗಳ ಬೀಜದ ಗಾತ್ರ ಮತ್ತು ಪ್ರಮಾಣದ ಅನುಸಾರವಾಗಿ ಎಕರೆಗೆ 10 ಕೆಜಿ, ಉದಾಹರಣೆಗೆ 1 ಎಕರೆಗೆ 10 ಕೆಜಿ ಬಿತ್ತನೆ ಬೀಜ ಬೇಕಾಗದಾಗ 200 ಗ್ರಾಂ, ಸುಮಾರು 25-30 ಕೆಜಿ ಬಿತ್ತನೆ ಬೀಜ ಬೇಕಾದಾಗ 500 ಗ್ರಾಂ, ಅಥವಾ 50-60 ಕೆಜಿ ಬಿತ್ತನೆ ಬೀಜ ಬೇಕಾದಾಗ 1 ಕೆಜಿಯಷ್ಟು ಸೂಕ್ತ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡುವುದು ಉತ್ತಮ. ನೀರಾವರಿ ಆಶ್ರಯದಲ್ಲಿ ದ್ವಿದಳ ಧಾನ್ಯ ಅಥವಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ವಿವಿಧ ಏಕದಳ ಧಾನ್ಯಗಳೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಸಾರಜನಕ ಗೊಬ್ಬರದಲ್ಲಿ ಉಳಿತಾಯ ಸಾಧ್ಯ. ಹೀಗೆ ಸಮಗ್ರವಾಗಿ ಎಲ್ಲಾ ರೀತಿಯ ಗೊಬ್ಬರ ರಸಗೊಬ್ಬರಗಳನ್ನು ಹಾಗೂ ನೀರಲ್ಲಿ ಕರಗುವ ಗೊಬ್ಬರಗಳನ್ನು ಹಾಗೂ ಜೈವಿಕ ಗೊಬ್ಬರಗಳನ್ನು ಮತ್ತು ಸಾವಯವ ಗೊಬ್ಬರಗಳು ಮತ್ತು ಇಂಡಸ್ಟ್ರಿ ವೇಸ್ಟ್ ಎಫ್ಲೂಯೆಂಟ್ಸ್ ಅಂತ ಅಂದರೆ ಪ್ರೆಸ್ ಮಡ್ ಅಥವಾ ರಾಕ್ ಪಾಸ್ವರ್ಡ್ ಅನ್ನು ಬಳಸುವ ಮುಖಾಂತರ ನಾವು ನಮ್ಮ ಈ ಪೋಷಕಾಂಶಗಳನ್ನು ಉಪಯುಕ್ತವಾಗಿ ಬಳಸಿ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಈಗ ಪ್ರತಿಯೊಂದು ಬೆಳೆಯಲ್ಲಿ ನಾವು ನೋಡ್ತಾ ಹೋಗೋಣ. ಹಿಂಗಾರಿನ ಸ್ವಲ್ಪ ಕೆಲವು ಪ್ರಮುಖ ಬೆಳೆಗಳಲ್ಲಿ ಯಾವ ರೀತಿ ನಾವು ಈ ಪೋಷಕಾಂಶವನ್ನು ನಿರ್ವಹಣೆ ಮಾಡಲು ಅನುಸರಿಸಬೇಕೆಂದು ನೋಡ್ತಾ ಹೋಗೋಣ. ಮೊದಲು ಹಿಂಗಾರು ಜೋಳ. ಜೋಳವು ಉತ್ತರ ಕರ್ನಾಟಕದ ಮುಖ್ಯ ಆಹಾರ ಬೆಳೆಯಾಗಿದೆ. ಈ ಬೆಳೆಯನ್ನು ಮುಖ್ಯವಾಗಿ ಮಳೆಯಾಶ್ರಯದಲ್ಲಿ ಹಿಂಗಾರಿನಲ್ಲಿ ಬೆಳೆಯುತ್ತಾರೆ. ಈ ಪ್ರಮುಖವಾಗಿ ಸಂಕರಣ ತಳಿ DCH-4 ಮತ್ತು ಸುಧಾರಿತ ತಳಿ M-Maldandi 35-1 ಮತ್ತು Moogooty 5/4/1 ಮತ್ತು DSV-4 ಮತ್ತು DSV-5 ಪ್ರಮುಖವಾದ ಹಿಂಗಾರು ಜೋಳದ ತಳಿಗಳು. ಇವುಗಳನ್ನು ಹೊರತುಪಡಿಸಿ ಇತ್ತೀಚೆಗೆ ಬಿಡುಗಡೆಯಾದ SPV-2217 ಎಂಬುವ ತಳಿಯು ಅತ್ಯಂತ ಸೂಕ್ತವಾದ. ಇದನ್ನು ನಾವು ಡ್ಯುಯಲ್ ಪರ್ಪಸ್ ತಳಿ ಎಂದು ಕರಿತೀವಿ. ನಾವು ಮೇವಾಗಿ ಯೂಸ್ ಮಾಡಬಹುದು ಮತ್ತು ಕಾಳಾಗಿ ಯೂಸ್ ಮಾಡಬಹುದು. ಹೀಗೆ ಹಿಂಗಾರು ಜೋಳದಲ್ಲಿ ಪ್ರತಿ ಎಕರೆಗೆ ಬೇಕಾಗುವ ಬೀಜದ ಪ್ರಮಾಣಕ್ಕೆ 3 ಕೆಜಿ ಬಿತ್ತನೆ ಬೀಜಕ್ಕೆ 20 ಗ್ರಾಂ ಅಜೋಸ್ಪಿರಿಲಮ್ ಅನುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಸಾರಜನಕವನ್ನು ಭೂಮಿಯಲ್ಲಿ ಸ್ವೀಕರಿಸುವುದರ ಜೊತೆಗೆ ಶಿಫಾರಸು ಮಾಡಿದ ಸಾರಜನಕದ ಪ್ರಮಾಣದಲ್ಲಿ 25%-ರಷ್ಟು ಉಳಿತಾಯ ಮಾಡಬಹುದು. ಹಿಂಗಾರು ಬೆಳೆಗೆ ಶಿಫಾರಸು ಮಾಡಿದ 50%-ರಷ್ಟು ಸಾರಜನಕವನ್ನು ಹಾಗೂ ಪೂರ್ತಿ ರಂಜಕ ಪೊಟ್ಯಾಷ್ ಗೊಬ್ಬರಗಳನ್ನು ಬಿತ್ತುವಾಗ ಕೊಟ್ಟು 50%-ರಷ್ಟು ಸಾರಜನಕವನ್ನು ಬಿತ್ತಿದ 30 ದಿನಗಳ ನಂತರ ಮೇಲುಗೊಬ್ಬರವಾಗಿ ಕೊಡಬೇಕು. ಮೇಲುಗೊಬ್ಬರವಾಗಿ ಕೊಡುವ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು. ರಸಗೊಬ್ಬರದ ಬಳಕೆ ಸಾಮರ್ಥ್ಯ ಹೆಚ್ಚಳಕ್ಕೆ ರಸಗೊಬ್ಬರಗಳನ್ನು ಹೆರಚುವ ಪದ್ಧತಿ ಬದಲಾಗಿ ಬೀಜ ಬಿತ್ತುವ ಕೂರಿಗೆ ಹಿಂದೆ ಪ್ರತ್ಯೇಕವಾದ ಬುಕ್ಕದ ಮೂಲಕ ಭೂಮಿಗೆ ಸೇರಿಸುವುದು ಅಥವಾ ನಾವು ಸೀಡ್ ಕಂ ಫರ್ಟಿಲೈಸರ್ ಡ್ರಿಲ್ ಮುಖಾಂತರ ರಸಗೊಬ್ಬರಗಳನ್ನು ಭೂಮಿಗೆ ಸೇರಿಸಬಹುದು. ಜೋಳ ಬಿತ್ತಿದ ನಂತರ ಕಟ್ಟಿಗೆ ರಂಟೆಯಿಂದ 5-5 ಮೀಟರ್ ಅಂತರದಲ್ಲಿ ಚೌಕುಮಡಿ ಮಾಡುವುದರಿಂದ ಅಂದರೆ 5 ಮೀಟರ್ ಹಗಲ 5 ಮೀಟರ್ ಉದ್ದ ಚೌಕುಮಡಿ ಮಾಡುವುದರಿಂದ ನಂತರ ಬರುವ ಮಳೆ ನೀರು ಭೂಮಿಯಲ್ಲಿ ಇಂಗಿ ತೇವಾಂಶ ಹೆಚ್ಚಾಗಿ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಿ ಇಳುವರಿ ಹೆಚ್ಚಾಗುವಂತೆ ಮಾಡುತ್ತದೆ. ಈ ಪದ್ಧತಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಸಿಗಳ ನಾಶವಾಗುವಿಕೆ ಇದ್ದರೂ ಅನಿರ್ದಿಷ್ಟ ತೇವಾಂಶದ ವರ್ಷಗಳಲ್ಲಿ ಅಕಾಲಿಕ ಮಳೆಯ ಉಪಯೋಗವಾಗುವುದು ಮತ್ತು ಸಾಮಾನ್ಯ ವರ್ಷಗಳಲ್ಲಿ ಇಳುವರಿಯಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಜೋಳದ ಪ್ರತಿ ಕೆಜಿ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಬೆರೆಸಿ ಅಥವಾ 25% ಗೋಮೂತ್ರ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ತದನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತುವುದರಿಂದ ಉತ್ತಮ ಬೀಜ ಮೊಳಕೆ ಮತ್ತು ಸಸಿಗಳ ಬೆಳವಣಿಗೆ ಸುಧಾರಿಸಿ ಇಳುವರಿಯ ಪ್ರಮಾಣ ಹೆಚ್ಚಾಗುವುದು. ಇದರ ಜೊತೆಗೆ ಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದು. ಕಳೆಗಳನ್ನು ಸಕಾಲದಲ್ಲಿ ಹತೋಟಿ ಮಾಡುವುದರಿಂದ ಕಳೆ ಮತ್ತು ಬೆಳೆಯ ಮಧ್ಯದ ಪೈಪೋಟಿಯನ್ನು ಕಡಿಮೆಗೊಳಿಸಿ ರಸಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಿಸಬಹುದು. ಮತ್ತೊಂದು ಮುಖ್ಯ ಬೆಳೆ ಎಂದರೆ ಗೋಧಿ. ಗೋಧಿಯು ರಾಜ್ಯದ ಪ್ರಮುಖ ಹಿಂಗಾರಿ ಬೆಳೆಯಾಗಿದ್ದು ನೀರಾವರಿ ಮತ್ತು ಕಪ್ಪು ಮಣ್ಣಿನಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯುತ್ತಾರೆ. ಪ್ರಮುಖ ತಳಿಗಳೆಂದರೆ US-304, DWR-1006 ಮತ್ತು DWR-162, DWR-195. ಈ 3 ತಳಿಗಳು ನೀರಾವರಿ ಪ್ರದೇಶಕ್ಕೆ ಉತ್ತಮ ಮತ್ತು ಬಿಜಗ ಹಳದಿ ಕಿರಣ ಅಂದರೆ DWR-137 ಮತ್ತು DWR-2006 ಈ 3 ತಳಿಗಳು ಮಳೆಯಾಶ್ರಿತದಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ ಅಂದರೆ ನಮ್ಮ ರಾಜ್ಯದಲ್ಲಿ ಬೆಳೆಸುವ ಪ್ರಮುಖ ತಳಿಗಳು. ನೀರಾವರಿ ಗೋಧಿ ಬೆಳೆಯಲ್ಲಿ ಭೂಮಿ ಸಿದ್ಧವಾದ ಕೂಡಲೇ ಪ್ರತಿ ಎಕರೆಗೆ 20 ಕೆಜಿ ಸಾರಜನಕ 30 ಕೆಜಿ ರಂಜಕ ಮತ್ತು 20 ಕೆಜಿ ಪೊಟ್ಯಾಶ್ ಒದಗಿಸುವ ಗೊಬ್ಬರವನ್ನು ಭೂಮಿಗೆ ಸೇರಿಸಬೇಕು. ಬಿತ್ತನೆಯಾದ 30 ದಿನಗಳ ನಂತರ 20 ಕೆಜಿ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ನಂತರ ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ 1200 ಗ್ರಾಂನಷ್ಟು ಅಜೋಸ್ಪಿರಿಲಮ್ ಅನುಜೀವಿ ಅಂದರೆ 1.2 ಕೆಜಿಯಷ್ಟು ಅಜೋಸ್ಪಿರಿಲಮ್ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಹೀಗೆ ಮಾಡಿದರೆ ಸಾರಜನಕ ಪ್ರಮಾಣವನ್ನು ಉಳಿತಾಯ ಮಾಡಬಹುದು. ನಮಗೆ ಈ ಅಜೋಸ್ಪಿರಿಲಮ್ ಅನ್ನುವ ಅಣುಜೀವಿಯನ್ನು ದ್ರವ ರೂಪದಲ್ಲೂ ಕೂಡ ನಮಗೆ ಲಭ್ಯವಿರುತ್ತದೆ. ಒಂದು ವೇಳೆ ದ್ರವ ರೂಪ ಇದ್ದಲ್ಲಿ
ಸಾರಿ 1 ಎಕರೆ ಬೀಜಕ್ಕೆ 80 ಮಿಲಿಲೀಟರ್ನಷ್ಟು ಬಳಸಿ ಬೀಜೋಪಚಾರ ಮಾಡಬೇಕು.

ನೀರಾವರಿ ಮತ್ತು ಸಕಾಲದಲ್ಲಿ ಕಳೆಗಳ ಹತೋಟಿ ಮಾಡುವುದರಿಂದ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಮರಳು ಭೂಮಿಯಲ್ಲಿ 8-10 ದಿನಗಳಿಗೊಮ್ಮೆ ಹಾಗೂ ಕಪ್ಪು ಭೂಮಿಯಲ್ಲಿ 15 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮುಖ್ಯವಾಗಿ ನೀರಿನ ಅವಶ್ಯಕತೆ ಬಿತ್ತ 20-25 ದಿನಗಳಲ್ಲಿ. ಈ ಸಮಯ ಕವಲೊಡೆಯುವ ಸಮಯ, ಕವಲೊಡೆಯುವ ಹಂತದಲ್ಲಿ ಹೂ ಬಿಡುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಹೆಚ್ಚಿರುವ ನೀರಿನ ಅವಶ್ಯಕತೆ ಹೆಚ್ಚಿರುವುದರಿಂದ ಈ ಸಮಯದಲ್ಲಿ ತಪ್ಪದೇ ನೀರು ಕೊಡುವುದರಿಂದ ರಸಗೊಬ್ಬರಗಳ ಬಳಕೆಯನ್ನು ಸಮರ್ಥ್ಯವಾಗಿ ಬಳಸಿಕೊಳ್ಳಬಹುದು. ಮತ್ತೊಂದು ಪ್ರಮುಖ ಬೆಳೆ ಎಂದರೆ ನಮ್ಮ ರಾಜ್ಯದ ಕಡಲೆ. ಉತ್ತರ ಕರ್ನಾಟಕದ ಬಹುಮುಖ್ಯವಾದ ಹಿಂಗಾರು ಹಂಗಾಮಿನ ದ್ವಿದಳ ಬೆಳೆಯಾಗಿದ್ದು ಹೆಚ್ಚಾಗಿ ಮಳೆಯಾಶ್ರಯದಲ್ಲಿ ಕಪ್ಪು ಮಣ್ಣಿನಲ್ಲಿ ಮುಂಗಾರು ಬೆಳೆಯ ಕಟಾವಿನ ನಂತರ ಬೆಳೆಯಲಾಗುತ್ತದೆ. ಈ ಕಡಲೆ ಬೆಳೆಯ ಪ್ರಮುಖ ತಳಿಗಳೆಂದರೆ ಹಣ್ಣಿಗೇರಿ 1, JG 11 ಪ್ರಮುಖ ಪ್ರಚಲಿತ ತಳಿಗಳು. ಇದರ ಜೊತೆಗೆ BJD 111/1 ಸಹ ಬಳಸಬಹುದು. ಇವನ್ನು ಹೊರತುಪಡಿಸಿ ಮತ್ತೊಂದು ಪ್ರಮುಖ ತಳಿ ಎಂದರೆ JAKI 92/18. ಈ ತಳಿಯು ರೋಗ ನಿರೋಧಕ ಶಕ್ತಿ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚು ಇಳುವರಿ ಕೊಡುವ ತಳಿಯಾಗಿದ್ದು ನಾವು ಜಾಕಿಯನ್ನು ಬಳಸಲು ನಾವು ಉತ್ತಮ. ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು ಅಂದರೆ 25 kg ಬೀಜವನ್ನು 500 g ಅಂದರೆ 1/2 kg ರೈಸೋಬಿಯಂ ಅಣುಜೀವಿ ಗೊಬ್ಬರದಿಂದ ಉಪಚರಿಸಿ ಬಿತ್ತನೆ ಮಾಡುವುದರಿಂದ %10-30% ಸಾರಜನಕವನ್ನು ಉಳಿತಾಯ ಮಾಡಬಹುದು. ಜೊತೆಗೆ ರಂಜಕ ಕರಗಿಸುವ ಅಣುಜೀವಿ ಅನ್ನು 1/2 kg ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಬೆಳೆಗಳಿಗೆ ಭೂಮಿಯಲ್ಲಿ ಸ್ವೀಕರಣೆಗೊಂಡಿರುವ ಅಂದರೆ ಗಟ್ಟಿ ರೂಪದಲ್ಲಿರುವ ರಂಜಕವನ್ನು ಕರಗಿಸಿ ನಮ್ಮ ಬೆಳೆಗೆ ಒದಗಿಸುತ್ತದೆ. ಹೀಗೆ ಮಾಡುವ ಮೂಲಕ ರಸಗೊಬ್ಬರ ರಂಜಕ ಲಭ್ಯತೆಯನ್ನು ಹೆಚ್ಚಿಸಬಹುದು. ನಾವು ಬೀಜೋಪಚಾರ ಮಾಡೋಕ್ಕಿಂತ ಮೊದಲು ಬೀಜವನ್ನು ಗಟ್ಟಿಗೊಳಿಸಬೇಕು. ಬೀಜವನ್ನು %2 ಕ್ಯಾಲ್ಸಿಯಂ ಕ್ಲೋರೈಡ್ನಲ್ಲಿ ಅಂದರೆ 1 liter ನೀರಿಗೆ 20 g ಕ್ಯಾಲ್ಸಿಯಂ ಕ್ಲೋರೈಡ್ ಉಪ್ಪನ್ನು ಬಳಸಿ ಆ ದ್ರಾವಣದಲ್ಲಿ 30 ನಿಮಿಷ ನಮ್ಮ ಬೀಜಗಳನ್ನು 8 ಗಂಟೆಗಳ ಕಾಲ ನೆನೆಸಿ ತದನಂತರ ನೆರಳಿನಲ್ಲಿ ಒಣಗಿಸಿ ಬೀಜವನ್ನು ಕಠಿಣಗೊಳಿಸಬೇಕು. ನಾವು ಕಠಿಣಗೊಳಿಸಿದ ನಂತರ ನಾವು ಈ ಬಿತ್ತನೆ ಬೀಜವನ್ನು ಅಣುಜೀವಿಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ಬಳಸಬೇಕು. ಹೀಗೆ ಮಾಡಿದಲ್ಲಿ ತೇವಾಂಶದ ಕೊರತೆಯನ್ನು ತಡೆಗಟ್ಟು ನಾವು ಬೀಜವನ್ನು ಕಠಿಣಗೊಳಿಸಿದರೆ ಮುಂಬರುವ ದಿನಗಳಲ್ಲಿ ಯಾವುದೇ ತೇವಾಂಶದ ಕೊರತೆಯನ್ನು ತಡೆಗಟ್ಟುವುದರ ಜೊತೆಗೆ ರಸಗೊಬ್ಬರ ಬಳಕೆಯನ್ನು ಹೆಚ್ಚಳ ಮಾಡುತ್ತದೆ. ಮತ್ತು ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ %2 ಯೂರಿಯಾ ದ್ರಾವಣ ಅಂದರೆ 1 liter ನೀರಿಗೆ 20 g ಯೂರಿಯಾ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯುವುದು ಮತ್ತು ಸಾರಜನಕದ ರಸಗೊಬ್ಬರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ನೀರಾವರಿ ಕಡಲೆ ಬೆಳೆಯಾದಲ್ಲಿ 2 ನೀರಾವರಿ ಸಾಕು, ಅಂದರೆ ಬಿತ್ತಿದ 40 ದಿನಗಳಿಗೆ ಹೂ ಬಿಡುವಾಗ ಮತ್ತು 2 ನೀರಾವರಿ ಬಿತ್ತಿದ 75 ದಿವಸಗಳಿಗೆ ಅಂದರೆ ಹೂ ಬಿಡುವಾಗ ಮತ್ತು ಕಾಳು ಕಟ್ಟುವಾಗ 45 ಮತ್ತು 75 ದಿನಗಳಲ್ಲಿ 2 ನೀರಾವರಿಯನ್ನು ತಪ್ಪದೇ ಕೊಡಬೇಕು. ಹೀಗೆ ಕೊಟ್ಟಲ್ಲಿ ಬೆಳೆಗೆ ಒದಗಿಸಿದ ರಸಗೊಬ್ಬರವನ್ನು ಸದ್ಬಳಕೆ ಮಾಡುವುದರ ಜೊತೆಗೆ ಇಳುವರಿಯನ್ನು ಹೆಚ್ಚಳ ಮಾಡಬಹುದು. ಮತ್ತೊಂದು ಹಿಂಗಾರು ಪ್ರಮುಖ ಬೆಳೆ ಎಂದರೆ ಕುಸುಬೆ. ಹಿಂಗಾರಿನಲ್ಲಿ ಬೆಳೆಯುವ ಪ್ರಮುಖ ಎಣ್ಣೆಕಾಳು ಬೆಳೆ ಮತ್ತು ಉತ್ತರ ಕರ್ನಾಟಕದ ಕಪ್ಪು ಮಣ್ಣಿನಲ್ಲಿ ವಿಶೇಷವಾಗಿ ಮಳೆಯಾಶ್ರಯದಲ್ಲಿ ಬೆಳೆಯಲಾಗುತ್ತದೆ. ನೀರಾವರಿಯಲ್ಲೂ ಕೂಡ ಬೆಳೆಯಬಹುದು, ಆದರೆ ಕೀಟ ಮತ್ತು ರೋಗ ನಿರೋಧಕ ತಳಿಗಳ ಕೊರತೆಯಿಂದ ನೀರಾವರಿ ಕ್ಷೇತ್ರ ಕಡಿಮೆ ಇದೆ. ಈ ಕುಸುಬೆಯಲ್ಲಿ ಪ್ರಮುಖ ತಳಿಗಳೆಂದರೆ A1, ಅಣ್ಣಿಗೇರಿ 1, S144 ಮತ್ತು ಅಣ್ಣಿಗೇರಿ 2 ಪ್ರಮುಖ ತಳಿಗಳು. ಇತ್ತೀಚೆಗೆ ಬಿಡುಗಡೆಯಾದ A2020 ಅಣ್ಣಿಗೇರಿ 2020 ಅಂದರೆ ಅಣ್ಣಿಗೇರಿ ಗೋಲ್ಡ್ ಮತ್ತು DSAF 1 ಎನ್ನು ತಳಿಗಳು ಉತ್ತಮವಾಗಿ ಹೆಚ್ಚು ಇಳುವರಿ ಕೊಡುವ ತಳಿಗಳಾಗಿರ್ತವೆ. ಮಳೆಯಾಶ್ರಯದಲ್ಲಿ ಕುಸುಬೆ ಬಿತ್ತನೆಗೆ ಭೂಮಿ ಸಿದ್ಧವಾದ ಕೂಡಲೇ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಎಕರೆಗೆ 15 kg ಸಾರಜನಕ, 15 kg ರಂಜಕ ಮತ್ತು 5 kg ಪೊಟ್ಯಾಶ್ ಮತ್ತು 12 kg ಗಂಧಕ ಮತ್ತು 5 kg ಸತುವಿನ ಸಲ್ಫೇಟ್ನನ್ನು ಮಣ್ಣಿನಲ್ಲಿ ಬೆರೆಸಿ ಕೂರಿಗೆ ಸಹಾಯದಿಂದ 60 cm ಸಾಲುಗಳಿಂದ ಸಾಲಿಗೆ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ 30 cm ಕಾಯ್ದುಕೊಂಡು ಬಿತ್ತನೆ ಮಾಡಬೇಕು. ಜೊತೆಗೆ ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 200 g ಅಜೋಸ್ಪಿರಿಲಂ ಜೀವಾಣುವಿನಿಂದ ಉಪಚರಿಸಿ ಬಿತ್ತುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಗೊಬ್ಬರದ ಪ್ರಮಾಣವನ್ನು %25 ಕಡಿಮೆ ಮಾಡಬಹುದು. ಸತುವಿನ ಸಲ್ಫೇಟ್ ಗೊಬ್ಬರವನ್ನು ಬಿತ್ತುವಾಗ ಪುಡಿ ಮಾಡಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಪ್ರತ್ಯೇಕವಾಗಿ ನಾವು ಸೀಡ್ ಕಂ ಫರ್ಟಿಲೈಸರ್ ಮುಖಾಂತರ ಮಣ್ಣಿನಲ್ಲಿ ಸೇರಿಸಬಹುದು. ಗಂಧಕವನ್ನು SSP ರೂಪದಲ್ಲಿ ಕೊಡುವುದು ಲಾಭದಾಯಕ. ಒಂದು ವೇಳೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಗದಿದ್ದಲ್ಲಿ ಪ್ರತಿ ಎಕರೆಗೆ 80 kg ಜಿಪ್ಸಮ್ ಅನ್ನು ಬಳಸುವುದು ಸೂಕ್ತ. ಇದರಿಂದ ಕ್ಯಾಲ್ಸಿಯಂ ಪೋಷಕಾಂಶವನ್ನು ಸಹ ಬೆಳೆಗೆ ಒದಗಿಸಿದಂತಾಗುತ್ತದೆ. ಸರದಿ ಬೆಳೆ ಪದ್ಧತಿಯಲ್ಲಿ ಹೆಸರು ಅಥವಾ ಸೋಯಾ ಅವರೆ ಬೆಳೆ ಬೆಳೆದ ಹೊಲಗಳಲ್ಲಿ ಹಿಂಗಾರಿನಲ್ಲಿ ಕುಸುಬೆ ಬೆಳೆಗೆ ಪ್ರತಿ ಎಕರೆಗೆ 8 kg ಸಾರಜನಕ, 8 kg ರಂಜಕ ಮತ್ತು 4 kg ಪೊಟ್ಯಾಶ್ ಮಾತ್ರ ಒದಗಿಸುವ ಗೊಬ್ಬರಗಳನ್ನು ಕೊಡುವುದರಿಂದ ಗೊಬ್ಬರದ ಮೇಲಿನ %50 ಖರ್ಚನ್ನು ಕಡಿಮೆ ಮಾಡಿ

ಹೆಚ್ಚಿಗೆ ಲಾಭವನ್ನು ಪಡೆಯಬಹುದು. ಇಷ್ಟು ಇಂದಿನ ವಿಷಯದ ಸಂಪೂರ್ಣ ವಿವರಣೆ, ಅಂದರೆ ಹಿಂಗಾರು ಬೆಳೆಗಳಲ್ಲಿ ಯಾವ ರೀತಿ ಬೀಜೋಪಚಾರ ಮಾಡಬಹುದು ಮತ್ತು ಯಾವ ರೀತಿ ರಸಗೊಬ್ಬರಗಳನ್ನು ಬಳಸಿ ಉಪಯುಕ್ತವಾಗಿ ಅದರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು.

0: ಇದುವರೆಗೆ ರೈತ ಬಂಧು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚೇತನ್ ಬಾಬು ಅವರಿಂದ ಮಾಹಿತಿ ಕೇಳಿದಿರಿ.
1: ಅಕಾಲಿಕ ಮಳೆಗೆ

ಕಥೆ ಔದಾರ್ಯ ಬೇಕು. ಒಂದು ಪಟ್ಟಣ, ಸುಮಾರು 100,000 ಜನಸಂಖ್ಯೆ ಇರುವ ಪಟ್ಟಣ. ಒಂದು ದಿನ ಓಣಿಯಲ್ಲಿ ಸಂಚರಿಸಿ ಕಾಯಿಪಲ್ಲೆ ಮಾರುವ ಮಹಿಳೆ ಕಾಯಿಪಲ್ಲೆ ಮಾರುತ್ತಾ ಬಂದಳು. ಆಗ ಭೀಮನ ತಾಯಿ ಕಾಯಿಪಲ್ಲೆ ಮಾರುವವಳಿಗೆ ಏನಿದೆ ಎಂದು ವಿಚಾರಿಸಿದಾಗ ಸೋರೆಕಾಯಿ, ತೊಂಡೆಕಾಯಿ, ಬೀಟ್ರೂಟ್ ಮೊದಲಾದವುಗಳು. ದರ ವಿವರಿಸಿದಾಗ ಸೋರೆಕಾಯಿ 50 ರೂಪಾಯಿಗೆ 2 ಎಂದಳು. ಭೀಮನ ತಾಯಿ, ಕೊಡುವುದಿದ್ದರೆ ಹೇಳು, 30 ರೂಪಾಯಿಗೆ 2 ಕೊಡು, ಇಲ್ಲದಿದ್ದರೆ ನಿನ್ನ ದಾರಿ ನಿನಗೆ, ಚರ್ಚಿಸಬೇಡ ಎಂದಳು. ಕಾಯಿಪಲ್ಲೆ ಮಾರುವವಳು, ತಾವು ಬಹಳ ಕಡಿಮೆ ರೇಟಿಗೆ ಕೇಳಿದಿರಿ, ನನಗೆ ಕೊಡಲಾಗದು ಎಂದಾಗ ಭೀಮನ ತಾಯಿ, ಸರಿ, ನೀನು ನಿನ್ನ ವ್ಯಾಪಾರಕ್ಕೆ ಬೇರೆಡೆಗೆ ಹೋಗೆಂದರು. ಕಾಯಿಪಲ್ಲೆ ಮಾರುವವಳು ಕೆಲ ದೂರ ಹೋಗಿರಬೇಕು. ಮತ್ತೆ ತಿರುಗಿ ಬಂದಳು. ಅವರ 40 ರೂಪಾಯಿಗೆ 2 ತಗೊಳ್ಳಿ ಎಂದಳು. ಭೀಮನ ತಾಯಿ ಒಂದೇ ಮಾತಿನ ಮಹಿಳೆ, ನಾನು ನನ್ನ ದರ ಹೇಳಿದ್ದೇನೆ, ಬೇಕಾದರೆ ಕೊಡು, ಇಲ್ಲವಾದರೆ ಬಿಡು ಎಂದಳು. ಮತ್ತೆ ಕಾಯಿಪಲ್ಲೆ ಮಾರುವವಳು ಸ್ವಲ್ಪ ದೂರ ಹೋಗಿ ಮತ್ತೆ ಬಂದಳು. ಭೀಮನ ತಾಯಿ ಹೇಳಿದ ರೇಟಿಗೆ 2 ಸೋರೆಕಾಯಿ ಕೊಟ್ಟಳು. ಕಾಯಿಪಲ್ಲೆ ಮಾರುವ ಮಹಿಳೆಗೆ ಹಣ ಕೊಟ್ಟು ಅವಳ ಪುಟ್ಟಿ ಅವಳ ತಲೆಯ ಮೇಲೆ ಹೊರುತ್ತಿದ್ದಾಗ ಆ ಮಹಿಳೆಗೆ ಚಕ್ಕರ್ ಬಂದಂತಾಯಿತು. ಭೀಮನ ತಾಯಿ ಅವಳನ್ನು ಬೀಳದಂತೆ ಹಿಡಿದು ಕೂಡಿಸಿ ನೀರು ತಂದು ಕೊಟ್ಟಳು. ಮುಂಜಾನೆಯಿಂದ ಏನೂ ತಿಂದಿಲ್ಲವೇ ಎಂದು ಕೇಳಿದಳು. ಆಗ ಆ ಬಡವಿ, ಹೆಣ್ಣು ಮಗಳು ಇಲ್ಲದ ತಾಯಿ, ಕಾಯಿಪಲ್ಲೆ ಮಾರಿ ಸ್ವಲ್ಪ ಹಣ ಬಂದಾಗ ಗೋಧಿ ಹಿಟ್ಟು ಒಯ್ದು ಅಡುಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ತಿನ್ನಬೇಕಾಗಿದ್ದು ಎಂದಾಗ ಭೀಮನ ತಾಯಿ ಮನೆಯೊಳಗೆ ಹೋಗಿ ರೊಟ್ಟಿ, ಪಲ್ಲೆ, ಅನ್ನ ಸಾರು ಅವಳಿಗೆ ಹೊಟ್ಟೆ ತುಂಬಾ ತಿನ್ನಿಸಿದಳು. ಅಲ್ಲದೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಮನೆಯಲ್ಲಿ ಉಳಿದಿದ್ದ ಸಿಹಿ ತಿಂಡಿ

ಬೇಕರಿ ಪದಾರ್ಥಗಳಲ್ಲಿ ಬಳಸುವ ಕಚ್ಚಾ ಸಾಮಗ್ರಿಗಳ ಮಾಹಿತಿಯನ್ನು ಪಡೆಯುತ್ತಿದ್ದಿರಿ. ಆ ಸಾಮಗ್ರಿಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಸಾಮಗ್ರಿಗಳಾದ, ನಾವು ಸಾಮಾನ್ಯವಾಗಿ ಸಾಂಬಾರು ದ್ರವ್ಯ ಅಂತಲೇ ಕರೆಯುವಂತಹ ಪದಾರ್ಥಗಳಾದ ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಲವಂಗ, ಜಾಜೆಕಾಯಿ, ಗಸಗಸಿ, ಈ ರೀತಿ ಅನೇಕ ಚಕ್ಕಿ ಇರ್ಬೋದು, ಈ ಪತ್ರಿ ಇರ್ಬೋದು, ಈ ತರ ಅನೇಕ ಸಾಂಬಾರು ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿಯೂ ಸಹ ಬಳಸುತ್ತೇವೆ, ಬೇಕರಿ ಪದಾರ್ಥಗಳಲ್ಲಿಯೂ ಬಳಸುತ್ತೇವೆ. ಇವುಗಳನ್ನು ಬಳಸುವುದರಿಂದ ಕೆಲವು ಆರೋಗ್ಯಕ್ಕೂ ಉತ್ತಮ, ಅದರೊಟ್ಟಿಗೆ ಆ ಪದಾರ್ಥಗಳ ಗುಣಮಟ್ಟವನ್ನು ಸುಗಂಧಿತವನ್ನು ಹೆಚ್ಚಿಸಲು ಈ ಸಾಂಬಾರು ದ್ರವ್ಯಗಳು ಅತ್ಯಂತ ಪ್ರಮುಖ ಕಾರ್ಯವಾಗಿ ಕೆಲಸ ಮಾಡುತ್ತವೆ. ಈ ಸಾಂಬಾರು ದ್ರವ್ಯಗಳ ಪ್ರಮಾಣ ಎಲ್ಲಾ ಕಚ್ಚಾ ವಸ್ತುಗಳಿಂದ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇವುಗಳನ್ನು ನಾವು ಬಳಸ್ತಾ ಇದ್ದೇವೆ. ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಇವುಗಳು ಗುಣಮಟ್ಟತೆಯನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಬೃಹದಾಕಾರವಾದಂತಹ ಕೆಲಸವನ್ನ ಮಾಡುತ್ತವೆ. ಅದಕ್ಕೆ ಒಂದು ನಾಣ್ಣುಡಿ ನೆನಪಾಗ್ತದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ರೀತಿಯಲ್ಲಿ ಈ ಸಾಂಬಾರು ದ್ರವ್ಯಗಳ ಪ್ರಮುಖ ಕಾರ್ಯ ಅಡಿಗೆ ಮನೆಯಲ್ಲಿ ಹಾಗೂ ಬೇಕರಿ ಪದಾರ್ಥಗಳಲ್ಲಿ ಉಂಟಾಗುತ್ತದೆ. ಈಗ ಕೆಲವು ಸಾಂಬಾರು ದ್ರವ್ಯಗಳ ಮಾಹಿತಿಯನ್ನ ನಿಮ್ಮ ಮುಂದೆ ತಿಳಿಸುತ್ತೇನೆ. ಮೊದಲನೇದಾಗಿ, ಈ ಸಾಂಬಾರು ದ್ರವ್ಯಗಳು ಬೇಕರಿ ಪದಾರ್ಥಗಳಲ್ಲಿ ಸಾಂಬಾರು ಪದಾರ್ಥವನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ. ಆದರೂ ಸಾಂಬಾರು ಪದಾರ್ಥ ಬೇಕರಿ ಪದಾರ್ಥಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಸಾಂಬಾರು ಪದಾರ್ಥ ಸೇರಿಸುವುದರಿಂದ ಬೇಕರಿ ಪದಾರ್ಥಗಳ ಗುಣಮಟ್ಟ, ರುಚಿ, ಭೌತಿಕ ರಚನೆ, ಬೇಕಾದ ಆಮ್ಲೀಯ ಮತ್ತು ಕ್ಷಾರೀಯ ಗುಣವನ್ನು ಪದಾರ್ಥಗಳಿಗೆ ಒದಗಿಸಲು ಸಾಂಬಾರು ಪದಾರ್ಥಗಳು ಸಹಾಯ ಮಾಡುತ್ತವೆ. ಅದರೊಟ್ಟಿಗೆ ಈ ಸಾಂಬಾರು ದ್ರವ್ಯಗಳು ದೇಹದ ಪಚನ ಕ್ರಿಯೆಗೂ ಕೂಡ ಇವು ಸಹಾಯಕಾರಿಯಾಗಿ ಕೆಲಸ ಮಾಡುತ್ತವೆ. ಮೊದಲನೇದಾಗಿ ದಾಲ್ಚಿನ್ನಿ, ಇದು ಒಂದು ಗಿಡದ ತೊಗಟೆ. ತೊಗಟೆಯ ಮೇಲ್ಭಾಗ ಕಂದು ಮಿಶ್ರ ಬಣ್ಣದಿಂದ ಕೂಡಿದ್ದು ಒಳಭಾಗವು ಕೆಂಪು ಕಂದು ಬಣ್ಣದ್ದಾಗಿರುತ್ತದೆ. ಈ ಸಾಂಬಾರು ಪದಾರ್ಥವನ್ನು ಕೇಕು, ಸಿಹಿರೊಟ್ಟಿ ಮತ್ತು ಇತರ ಬೇಕರಿ ಪದಾರ್ಥಗಳನ್ನು ತಯಾರಿಸಲು, ಕಾರಿ ಹೀಗೆ ಹಲವು ಪದಾರ್ಥಗಳನ್ನು ತಯಾರಿಸಲು ದಾಲ್ಚಿನ್ನಿಯನ್ನು ಬಳಸಲಾಗುತ್ತದೆ. ದಾಲ್ಚಿನ್ನಿ ಅತ್ಯಂತ ಉತ್ತಮ ಆರೋಗ್ಯಕಾರಿ ಔಷಧಿ ಗುಣವನ್ನು ಸಹ ಹೊಂದಿರುತ್ತದೆ. ಈ ದಾಲ್ಚಿನ್ನಿಯನ್ನು ಆಯುರ್ವೇದದ ಅನೇಕ ಔಷಧಿ ತಯಾರಿಕೆಯಲ್ಲಿ ಈ ದಾಲ್ಚಿನ್ನಿಯನ್ನು ಬಳಸ್ತಾರೆ. ಅದರೊಟ್ಟಿಗೆ ನಾವು ಅಂತಹ ಅತ್ಯುತ್ತಮ ಔಷಧಿ ಗುಣವುಳ್ಳ ದಾಲ್ಚಿನ್ನಿಯನ್ನು ಅಥವಾ ಚಕ್ಕಿಯನ್ನು ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಹಾಗೂ ಬೇಕರಿ ಪದಾರ್ಥಗಳಲ್ಲಿಯೂ ಕೂಡ ಬಳಸುವುದರಿಂದ ಪಾಚನ ಶಕ್ತಿಗೆ ಹಾಗೂ ಇನ್ನಿತರ ಅನೇಕ ಕಾಯಿಲೆಗಳಿಗೂ ಕೂಡ ಇದೊಂದು ಉತ್ತಮ ಔಷಧಿಯಾಗಿ ಪರಿಣಮಿಸಬಲ್ಲದು. ಅದರೊಟ್ಟಿಗೆ ಇದು ಸುಗಂಧಿತ ದ್ರವ್ಯನೂ ಹೌದು, ಸುವಾಸನೆ ಭರಿತ ಈ ದ್ರವ್ಯ ಔಷಧಿಗಳಿಗೆ ಸುಗಂಧಿತ ವಾಸನೆಯನ್ನು ನೀಡುವಂತಹ ಗುಣ ಇದಾಗಿದೆ. ಏಲಕ್ಕಿ ಎಲ್ಲರಿಗೂ ಗೊತ್ತಿರುವಂತದ್ದೇ, ಎಲ್ಲರೂ ಪ್ರತಿನಿತ್ಯ ಬಳಸುವಂತಹ ಇದೊಂದು ದ್ರವ್ಯ ಪದಾರ್ಥ. ಈ ಪದಾರ್ಥ ವಾಂತಿ ಶಮನಕ್ಕೂ ಕೂಡ, ಯಾರಿಗೆ ಬಸ್ನಲ್ಲಿ ಕಾರ್ನಲ್ಲಿ ಹೋಗುವಾಗ ಯಾರಿಗೆ ಜಾಸ್ತಿ ವಾಂತಿ ಆಗ್ತಿರ್ತದೋ ಅವರು ಏಲಕ್ಕಿಯನ್ನ ಎರಡು ಕಾಳು ಬಾಯಲ್ಲಿ ಹಾಕೊಂಡ್ರೆ ವಾಂತಿನೂ ಕೂಡ ಅವರಿಗೆ ಆಗೋದಿಲ್ಲ, ವಾಂತಿ ಕೂಡ ಬರೋದಿಲ್ಲ, ಬಾಯಿ ವಾಸನೆ ಬರುವಂತವರು ಏಲಕ್ಕಿಯನ್ನ ಸೇವಿಸ್ತಾರೆ. ಅದರ ಜೊತೆಗೆ ದೇಹದ ಪಚನ ಕ್ರಿಯೆ, ಊಟದ ನಂತರ ಇದನ್ನು ತಾಂಬೂಲದಲ್ಲಿ ಸೇವನೆ ಮಾಡೋದ್ರಿಂದ ಅಥವಾ ಎರಡು ಕಾಳು ಏಲಕ್ಕಿಯನ್ನು ನಾವು ಬಾಯಲ್ಲಿ ಹಾಕೊಳ್ಳೋದ್ರಿಂದ ನಮ್ಮ ದೇಹ ಮನಸ್ಸುಗಳು ಕೂಡ ಉಲ್ಲಾಸಭರಿತವಾಗಿ ಇರ್ತದೆ. ಅದರ ಜೊತೆಗೆ ಪಚನ ಕ್ರಿಯೆಗೂ ಕೂಡ ಈ ಏಲಕ್ಕಿ ಅತ್ಯುತ್ತಮವಾದಂತಹ ಔಷಧಿ ದ್ರವ್ಯವಾಗಿದೆ. ಈ ಏಲಕ್ಕಿಯನ್ನು ಸಹ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಏಲಾದಿ ಗುಟಿಕ, ಅದರಲ್ಲಿ ಏಲಾದಿ ಗುಟಿಕ ಅಂತ ಇದೆ, ಏಲಾದಿ ಚೂರ್ಣ ಅಂತ ಹೇಳಿದೆ, ಹೀಗೆ ಅನೇಕ ಔಷಧಿ ದ್ರವ್ಯಗಳು ಕೂಡ ನಮಗೆ ಆಯುರ್ವೇದ ಔಷಧಾಲಯಗಳಲ್ಲಿ ಲಭ್ಯವಿದೆ. ಇಂತಹ
ಏಲಕ್ಕಿಯನ್ನು ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ, ಸಿಹಿ ಪದಾರ್ಥಗಳನ್ನು ತಯಾರಿಸುವಲ್ಲಿ, ಬೇಕರಿ ಪದಾರ್ಥಗಳನ್ನು ತಯಾರಿಸುವಲ್ಲಿ ನಾವು ಉಪಯೋಗಿಸುವುದರಿಂದ ಅದರಿಂದ ಹೊರಹೊಮ್ಮುವ ಘಮಘಮ ವಾಸನೆ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ ಮತ್ತು ಆ ಪದಾರ್ಥದ ಗುಣಮಟ್ಟವನ್ನು, ರುಚಿಯನ್ನು ಹೆಚ್ಚಿಸಲು ಏಲಕ್ಕಿ ಅತ್ಯುತ್ತಮವಾದಂತಹ ಸಾಂಬಾರು ಪದಾರ್ಥವಾಗಿದೆ. ಅದರೊಟ್ಟಿಗೆ ಶುಂಠಿ ಅನೇಕ ಕಾರ್ಯಗಳಲ್ಲಿ ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸ್ತಾ ಇದ್ದೀವಿ. ಅದರಲ್ಲಿ ಕೊರೋನಾ ಸಮಯದಲ್ಲಂತೂ ಶುಂಠಿ ಕಷಾಯ ಮನೆ ಮಾತಾಗಿರುವಂತಹ, ಮನೆ ಮದ್ದು ಕೂಡ ಆಗಿರುವಂತಹ ಔಷಧಿ ದ್ರವ್ಯವಾಗಿತ್ತು. ಈಗಲೂ ಕೂಡ ಅನಾದಿಕಾಲದಿಂದಲೂ, ಅಂದರೆ ಆದಿಕಾಲದಿಂದಲೂ ಈ ಶುಂಠಿ ಪುಡಿಯನ್ನ, ಅಲ್ಲ ಅಂತ ಹೇಳ್ತೀವಲ್ಲ ಹಸಿ ಶುಂಠಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಅನೇಕ ಕಾಯಿಲೆಗಳಿಗೆ ನಾವು ಉಪಯೋಗಿಸ್ತಾನೆ ಇರ್ತೀವಿ. ಮನೆಯೊಳಗೆ ಒಬ್ರು ಹಿರಿಯರು ಇರ್ತಾರೆ ಅಂತಂದ್ರ ಸ್ವಲ್ಪ ಕೆಮ್ಮು, ಗಂಟ್ಲು ಕೆರೆತ, ಆಮೇಲೆ ಜೀರ್ಣ ಆಗಿಲ್ಲ ಅಂತಂದ್ರೆ, ಮೈ ಕೈ ಜಡ ಆಗಿದೆ ಅಂತ ಹೇಳಿದ್ರೆ, ತಲೆನೋವು ಬಂದಿದೆ ಅಂತ ಹೇಳಿದ್ರೆ, ಹೀಗೆ ಅನೇಕ ಕಾಯಿಲೆಗಳಿಗೆ ಶುಂಠಿಯನ್ನ ಕಷಾಯ ಮಾಡಿ ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಕೂಡ ಗುಣ ಆಗ್ತವೆ. ಅಲ್ಪ ಕಾಯಿಲೆಗಳು ಉತ್ತಮ ರೀತಿಯಲ್ಲಿ ಗುಣ ಆಗ್ತವೆ ಅಂತ ಹೇಳೋಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಅಂದ್ರೆ ಒಂದು ಶುಂಠಿಯಲ್ಲಿ ಎಷ್ಟೊಂದು ಕಾಯಿಲೆಗಳನ್ನು ನಿವಾರಿಸುವಂತಹ ಗುಣವನ್ನು ಹೊಂದಿರ್ತದೆ. ಅದರ ಜೊತೆಗೆ ಸ್ವಲ್ಪ ಒಣ ಕೆಮ್ಮು ಇದ್ರೆ ಶುಂಠಿ ಬೆಲ್ಲವನ್ನ, ಸ್ವಲ್ಪ ಚೀಪ್ರಿ ಅಂತ ಹೇಳ್ತಾರೆ ಹಿರಿಯರಿದ್ದವರು, ಶುಂಠಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಗುಳಿಗೆ ತರ ಮಾಡಿಕೊಂಡು ಅದನ್ನ ನೆಕ್ರಿ ಅಂತ ಹೇಳ್ತಾರೆ. ಯಾರಿಗೆ ಜೀರ್ಣಶಕ್ತಿ ಇಲ್ಲ ಅಂತಂದ್ರೆ ಶುಂಠಿ ಕಷಾಯ, ಶುಂಠಿ ಪುಡಿಯನ್ನ ಮಾಡಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕಿ ಕುದಿಸಿ, ಅರ್ಧ ಬರೋವರೆಗೆ ಕುದಿಸಿ, ಅದನ್ನ ಸೋಸಿ, ಸ್ವಲ್ಪ ರುಚಿಗೆ ಬೇಕಾದ್ರೆ ಬೆಲ್ಲವನ್ನ ಸೇರಿಸಿ ನೀವು ಸೇವನೆ ಮಾಡಬಹುದು. ಹೀಗೆ ಮತ್ತೆ ಮಂಡಿ ನೋವು, ಮಂಡಿ ಬೆಳಗ್ಗೆ ಎದ್ದ ತಕ್ಷಣ ಮಡಚೋದಕ್ಕೆ ಬರೋದಿಲ್ಲ, ಕಾಲ್ ಚಾಚಕ್ ಬರೋದಿಲ್ಲ, ತುಂಬಾ ನೋವು ಅನಿಸ್ತದೆ ಅಂತ ಹೀಗೆಲ್ಲ ಹೇಳಿದಾಗ ಕೂಡ ಶುಂಠಿ ಕಷಾಯ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಅಂತಹ ಅಲ್ಪ ಕಾಯಿಲೆಗಳು, ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಅವುಗಳು ಕೂಡ ಶಮನ ಹೊಂತವೆ. ಮತ್ತು ಆಯುರ್ವೇದ ಔಷಧ, ಅನೇಕ ಔಷಧಗಳಲ್ಲಿ ಶುಂಠಿ ಒಂದು ಪ್ರಮುಖ ದ್ರವ್ಯವಾಗಿ ಕೆಲಸ ಮಾಡುತ್ತದೆ. ಶುಂಠಿ ನಾವು ಆಯುರ್ವೇದ ಶಾಸ್ತ್ರದಲ್ಲಿ ಆಮ ಪಾಚಕ ಅಂತಾನು ಹೇಳಿ ಕರಿತೀವಿ, ಶೂಲ ಶಮನಕಾರಕ ಅಂತ ಹೇಳ್ತೀವಿ, ಅಜೀರ್ಣ, ಅಗ್ನಿಮಾಂದ್ಯ, ಜ್ವರ, ನೆಗಡಿ, ಕೆಮ್ಮು, ಹೀಗೆ ಅನೇಕ ಕಾಯಿಲೆಗಳಿಗೆ ಶುಂಠಿ ಅತ್ಯುತ್ತಮ ಔಷಧಿಯಾಗಿದೆ. ಶುಂಠಿ ಕ್ಷೀರಪಾಕ ಅಂತೇಳಿ ಒಂದು ಕಷಾಯ ಹೇಗೆ ಮಾಡ್ತೀರಲ್ಲ ಅದೇ ರೀತಿಯಲ್ಲಿ ಶುಂಠಿ ಕ್ಷೀರಪಾಕವನ್ನು ಸಹ ನಾವು ಮಾಡಬಹುದು. ಶುಂಠಿ ಕ್ಷೀರಪಾಕ ಅಂತ ಹೇಳಿದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಾಲನ್ನ ಬೆರೆಸಿ, ಶುಂಠಿಯನ್ನ ಸೇರಿಸಿ, ಅದನ್ನ ಕುದಿಸಿ, ಅರ್ಧ ಬರೋವರೆಗೆ ಕುದಿಸಿ, ಅದು ತದನಂತರ ಅರ್ಧ ಬಂದ ನಂತರ ಅದನ್ನು ಇಳಿಸಿ ಸ್ವಲ್ಪ ಬೆಲ್ಲವನ್ನ ಹಾಕಿ ಸೋಸಿ ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಕೂಡ ಶಮನವಾಗ್ತವೆ. ಶುಂಠಿ ಶಕ್ತಿವರ್ಧಕ ಔಷಧಿಯೂ ಹೌದು. ಇಂತಹ ಶುಂಠಿಯನ್ನು ಅನೇಕ ಬೇಕರಿ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಅದರಿಂದ ಅದರ ಗುಣಮಟ್ಟ, ಪಾಚನ ಕ್ರಿಯೆ, ಅಂದ್ರೆ ನಾವು ಶುಂಠಿ ಹಾಕೋದ್ರಿಂದ ಈ ಬೇಕರಿ ಪದಾರ್ಥ ಇದು ನಮಗೆ ಜಡ ಆಗ್ತದೆ ಹಾಗೆ ಹೀಗೆ ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಆ ಶುಂಠಿ ಯಾವ ದ್ರವ್ಯದಲ್ಲಿ ಇದೆ ಅನ್ನೋದು ಬಹಳಷ್ಟು ಮುಖ್ಯ. ಅಂತ ದ್ರವ್ಯಗಳನ್ನ ತಿಳಿದುಕೊಳ್ಳೋದಕ್ಕೇನೆ ಈ ಬೇಕರಿ ಪದಾರ್ಥಗಳ ಮಾಹಿತಿ ಕಾರ್ಯಕ್ರಮ. ಈ ರೀತಿಯಾಗಿ ನೀವು ಶುಂಠಿಯನ್ನ ಅನೇಕ ಕಾಯಿಲೆಗಳಿಗೆ, ಬೇಕರಿ ಪದಾರ್ಥಗಳಿಗೆ, ಅಡುಗೆ ಮನೆಯಲ್ಲಿ ದಿನನಿತ್ಯಲೂ ಬಳಸುವಂತಹ ಔಷಧಿ ಇದಾಗಿದೆ. ಇಂದು ಈ ಕೆಲವು ಸಾಂಬಾರು ದ್ರವ್ಯಗಳ ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ.

0: ಇದುವರೆಗೆ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇದೀಗ ಮಧ್ಯಾಹ್ನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.

ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಎಫ್ಎಂ 89.6 ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ಸಮುದಾಯ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ. ಇಂದು ರವಿವಾರ, ದಿನಾಂಕ 30 ಆಗಸ್ಟ್ 2026. ಸಹಕಾರ ಸಮುದಾಯ ರೇಡಿಯೋದ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ.
0: ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರುಪ್ರಸಾರವು ಸಂಜೆ 6:00 ರಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.

0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಶ್ರೀವಾಣಿ ಕಾರ್ಯಕ್ರಮದಲ್ಲಿ ವೀರೇಶಾನಂದ ಸ್ವಾಮಿಗಳು ಮಾತನಾಡುವರು. ಹವಾಮಾನ ಮಾಹಿತಿ ಕೇಳುವಿರಿ ಭಾರತಿ ಕರಿರಾಯನ್ಗೌಡರ್ ಅವರಿಂದ. ಭಕ್ತಿಗೀತೆ ಹಾಡಲಿದ್ದಾರೆ ಸುಕನ್ಯಾ ಪಾಟೀಲ್ ಅವರು. ಚಿಂತನ ಕಾರ್ಯಕ್ರಮದಲ್ಲಿ ದಾನಮ್ಮ ತೆಗ್ಗಿನಕೇರಿ ಅವರ ಮಾತುಗಳನ್ನು ಕೇಳುವಿರಿ. ಗುರುಸ್ಮರಣೆ ಗೀತೆ ಕೇಳುವಿರಿ ನವಲಗುಂದ ನಾಗಲಿಂಗೇಶ್ವರರ ಕುರಿತಾದ ಗೀತೆಯನ್ನು. ವೀಣಾವಾಣಿ ಕಾರ್ಯಕ್ರಮದಲ್ಲಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನವನ್ನು ಕೇಳುವಿರಿ. ಜಾನಪದ ಗೀತೆ ಹಾಡಲಿದ್ದಾರೆ ಸುಜಾತಾ ಮ್ಯಾಗೇರಿ ಅವರು. ಭಾವಗೀತೆ ಕೇಳುವಿರಿ ಮಂಜುಳಾ ಶೇಡದ್ ಹಾಗೂ ಸಂಗಡಿಗರಿಂದ. ರೈತ ಬಂಧು ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆಯ ಕುರಿತು ಡಾಕ್ಟರ್ ಚೇತನ್ ಬಾಬು ಅವರಿಂದ ಮಾಹಿತಿ ಕೇಳುವಿರಿ. ಭಜನಾಪದ ಹಾಡಲಿದ್ದಾರೆ ನೇತಾಜಿ ಯುವಕ ಮಂಡಳಿ ಭಜನಾ ತಂಡದವರು. ಕತೆ ಹೇಳ್ತೀನಿ ಕೇಳ್ರಿ ಕಾರ್ಯಕ್ರಮದಲ್ಲಿ ಔದಾರ್ಯ ಬೇಕು ಕಥೆಯನ್ನು ಕೇಳುವಿರಿ. ಸೋಬಾನಪದ ಹಾಡಲಿದ್ದಾರೆ ಲಲಿತಮ್ಮ ಹಿರೇಮಠ ಹಾಗೂ ಸಂಗಡಿಗರು. ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರು ಮಾಹಿತಿ ನೀಡುವರು.

ಪ್ರೀತಿಯ ಬಂಧುಗಳೇ, ಇವತ್ತಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧವಾದ ದಿನಪತ್ರಿಕೆ, ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತಹ ವಿಜಯ ಕರ್ನಾಟಕ ಪತ್ರಿಕೆಯ ಸಿಬ್ಬಂದಿ ವರ್ಗದೊಂದಿಗೆ ನಾಲ್ಕಾರು ವಿಷಯಗಳನ್ನು ನಾನು ಹಂಚಿಕೊಳ್ತಕ್ಕಂಥ ಒಂದು ಸುಸಂದರ್ಭ. ವಿಜಯ ಕರ್ನಾಟಕ ಪತ್ರಿಕೆ ಪ್ರಾರಂಭದಿಂದಲೂ ಕೂಡ ನನಗೆ ಅತ್ಯಂತ ಪ್ರಿಯವಾದ ಪತ್ರಿಕೆ. ಈ ಪತ್ರಿಕೆಯನ್ನು ಸುಮಾರು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ. ಇವತ್ತೂ ಕೂಡ ದಿನಂಪ್ರತಿ ನಾನು ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದ್ತೇನೆ. ಈ ಪತ್ರಿಕೆಯ ನೇತೃತ್ವ ವಹಿಸಿ ಇಲ್ಲಿನ ಎಲ್ಲ ಬೌದ್ಧಿಕ, ಭಾವನಾತ್ಮಕ, ನೈತಿಕ ಜವಾಬ್ದಾರಿ ಹೊತ್ತು ಪತ್ರಿಕೆಯನ್ನು ಅತ್ಯಂತ ಯೋಗ್ಯ ಮಾರ್ಗದಲ್ಲಿ ನಡೆಸ್ತಾ ಇರತಕ್ಕಂಥ ಈ ರಾಷ್ಟ್ರದ ಒಬ್ಬ ಚಿಂತನಶೀಲ ಪತ್ರಿಕೋದ್ಯಮಿ, ಅತ್ಯುತ್ತಮ ಬರಹಗಾರರು, ಒಬ್ಬ ಯೋಗ್ಯ ಚಿಂತಕರು, ನನ್ನ ಆತ್ಮೀಯರು ಆದಂತಹ ಸನ್ಮಾನ್ಯ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರೇ, ಈ ಪತ್ರಿಕಾ ಮಹಾನ್ ಕಾರ್ಯದಲ್ಲಿ ಸಾಕಷ್ಟು ಉತ್ತಮ ಕೆಲಸ ಮಾಡ್ತಾ ಇರತಕ್ಕಂಥ ನನ್ನ ಆತ್ಮೀಯರಾದ ಶ್ರೀ ಪ್ರಸನ್ನ ಅವರೇ, ಶ್ರೀ ಅಚ್ಯುತನ್ರವರೇ ಮತ್ತು ಇದರ ನೂರಾರು ಸಿಬ್ಬಂದಿ ವರ್ಗವೇ, ಮತ್ತು ಈ ಒಂದು ಪತ್ರಿಕೆಯ ಯಶಸ್ವಿ ನಿರ್ವಹಣೆಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಿಬ್ಬಂದಿ ವರ್ಗದೊಂದಿಗೆ ನಮ್ಮ ಆಶ್ರಮದ ಬಾಗಿಲಿಗೆ ಪ್ರತಿದಿನವೂ ನನಗೆ ವಿಜಯ ಕರ್ನಾಟಕ ಪತ್ರಿಕೆಯನ್ನು ತಲುಪಿಸ್ತಾ ಇರತಕ್ಕಂಥ ಆ ಪುಟ್ಟ ಬಾಲಕನಾಗಿ ಎಲ್ಲರಿಗೂ ಕೂಡ ಪ್ರಥಮವಾಗಿ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದಿನಪತ್ರಿಕೆಗಳು ಹಲವಾರು ರೀತಿಯಲ್ಲಿ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರಿದೆ. ಇದನ್ನು ತುರ್ತು ಸಾಹಿತ್ಯ ಅಂತ ನಾವು ಗಮನಿಸ್ತೇವೆ. ಪತ್ರಿಕೆಗಳಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಅದನ್ನು ಅವಲೋಕಿಸ್ತಾ ಹೋದಾಗ ಪತ್ರಿಕೆಯ ನೈಜ ಧರ್ಮ, ಮನೋಧರ್ಮ ಅದನ್ನು ಮೂಲವಾಗಿಟ್ಟುಕೊಂಡು ಯಾವ ರೀತಿಯ ಸಿದ್ಧಾಂತಕ್ಕೆ ಅದು ಮೊರೆ ಹೋಗಿದೆ ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ನಮಗೇನು ಅಂಥ ಕಷ್ಟದ ಸಂಗತಿ ಏನು ಅದಾಗೋದಿಲ್ಲ. ಬಹಳಷ್ಟು ಸಂದರ್ಭಗಳಲ್ಲಿ ವೈಚಾರಿಕವಾದ, ಬೌದ್ಧಿಕವಾದ ವಿಷಯಗಳನ್ನು ಮುಂಚೂಣಿಯಲ್ಲಿಟ್ಟುಕೊಂಡು ಭಾವನಾತ್ಮಕವಾದ, ಧಾರ್ಮಿಕವಾದ, ಆಧ್ಯಾತ್ಮಿಕ ವಿಚಾರಗಳನ್ನು ಎರಡನೆಯ ಸ್ಥಾನದಲ್ಲಿ ಗುರುತಿಸುವಂತಹ ಪತ್ರಿಕೆಗಳು ಕೆಲವಾದರೆ, ಶಾಶ್ವತ ಮೌಲ್ಯಗಳನ್ನು ಆಧಾರವಾಗಿಟ್ಟುಕೊಂಡು, ಅಡಿಪಾಯವಾಗಿಟ್ಟುಕೊಂಡು, ಈ ಸಂಸ್ಕೃತಿಯ ಅಡಿಪಾಯದ ಮೇಲೆ ನಾಗರಿಕ ಪ್ರಪಂಚದ ಆಗುಹೋಗುಗಳಲ್ಲಿನ ಉತ್ತಮ ವಿಷಯಗಳನ್ನು ಹೆಕ್ಕಿ ಅವುಗಳನ್ನು ಪರಿಚಯಿಸುವಂತಹ ಒಂದು ಸುಸಂಸ್ಕೃತ ಪ್ರಯತ್ನಕ್ಕೆ ಕೆಲವೇ ಪತ್ರಿಕೆಗಳು ತಮ್ಮನ್ನು ಬದ್ಧವಾಗಿಸಿಕೊಂಡಿರುತ್ತವೆ. ಅಂತಹ ವಿಚಾರದಲ್ಲಿ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರ ಈ ಒಂದು ಮುಂದಾಳತ್ವದಲ್ಲಿ ನಡೀತಾ ಇರತಕ್ಕಂಥ ವಿಜಯ ಕರ್ನಾಟಕ ಪತ್ರಿಕೆಯಿಂದ ನಾನು ಈ ಎರಡನೆಯ ವಿಭಾಗದಲ್ಲಿ ಗುರುತಿಸ್ತೇನೆ. ಸಂಸ್ಕೃತಿಯನ್ನು ಅಡಿಪಾಯವಾಗಿಟ್ಟುಕೊಂಡು ನಾಗರಿಕತೆಯನ್ನು ಆರೋಗ್ಯಕರವಾದ ಪ್ರಮಾಣದಲ್ಲಿ ಜನತೆಗೆ ಮುಟ್ಟಿಸುವಂತಹ ಒಂದು ಶ್ರೇಷ್ಠವಾದ ಜ್ಞಾನ ಯಜ್ಞವನ್ನು ವಿಜಯ ಕರ್ನಾಟಕ ಪತ್ರಿಕೆ ಬಹಳ ಚೆನ್ನಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ಶ್ರೀ ಕೋಣೆಮನೆಯವರಿಗೆ ಮೊದಲು ನನಗೆ ಅತ್ಯಂತ ಗೌರವಾನ್ವಿತರಾಗಿದ್ದ ಸನ್ಮಾನ್ಯ ಶ್ರೀ ತಿಮ್ಮಪ್ಪ ಭಟ್ರವರು ಈ ಪತ್ರಿಕೆಯನ್ನು ಮುನ್ನಡೆಸಿದ ದಿನಗಳನ್ನು ನಾನು ಅತ್ಯಂತ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಪತ್ರಿಕೆ ಒಟ್ಟಾರೆ ಆಬಾಲ ವೃದ್ಧರಾದಿಯಾಗಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಅತ್ಯುತ್ತಮ ವಿಷಯಗಳನ್ನು ಮುಟ್ಟಿಸುವ ಜ್ಞಾನ ಯಜ್ಞದ ಕೈಂಕರ್ಯದಲ್ಲಿ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಬೇಸರದಿಂದ ನಮ್ಮ ಆತ್ಮೀಯರಾಗಿದ್ದಂತಹ ಶ್ರೀ ಗೌರಿಪುರ ಚಂದ್ರು ಅವರ ನಿರ್ಗಮನವನ್ನು ನೆನಪು ಮಾಡಿಕೊಳ್ತೇನೆ. ಹಲವಾರು ಸಂದರ್ಭಗಳಲ್ಲಿ ಅವರು ವಿಶೇಷವಾಗಿ ಬೋಧಿ ವೃಕ್ಷಕ್ಕೆ, ಲವಲವಿಕೆಗೆ ಹಲವಾರು ಅಭಿಪ್ರಾಯಗಳನ್ನು ನನ್ನೊಂದಿಗೆ ಹಂಚಿಕೊಂಡು
ನನ್ನ ಬರಹಗಳನ್ನು ತರಿಸ್ಕೊಳ್ತಾ ಇದ್ದರು. ಅದೆಲ್ಲವೂ ಕೂಡ ನನ್ನ ಮನಸ್ಸಿನಲ್ಲಿ ಇವತ್ತು ಹಸಿರಾಗಿ ಉಳಿದಿದೆ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಶ್ರೀರಾಮಸ್ವಾಮಿಯವರು ಇವತ್ತು ನಮ್ಮ ಬೋಧಿ ವೃಕ್ಷದ ವಿಭಾಗವನ್ನು ಬಹಳ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪತ್ರಿಕೆ ಸರ್ವಾಂಗ ಸುಂದರವಾಗಿ ಸರ್ವ ರೀತಿಯಿಂದಲೂ ಕೂಡ ಒಂದು ಆರೋಗ್ಯಕರವಾದ, ಹೇಗೆ ಮನುಷ್ಯನಿಗೆ ಪೌಷ್ಟಿಕ ಆಹಾರ ಅವನ ಶರೀರದ ಇಡೀ ಆರೋಗ್ಯಕ್ಕೆ ಅತ್ಯವಶ್ಯಕವೋ, ಹಾಗೆ ಸಮಾಜದ ಅಭ್ಯುದಯಕ್ಕೆ, ಸಮಾಜದಲ್ಲಿ ಉತ್ತಮ ವಿಚಾರಗಳ ಪ್ರಸರಣಕ್ಕೆ ವಿಶೇಷವಾದ ಕೈಂಕರ್ಯ ಹೊತ್ತು ಶ್ರಮಿಸ್ತಾ ಇರತಕ್ಕಂಥ ವಿಜಯ ಕರ್ನಾಟಕ ಬಳಗವನ್ನು ನಾನು ಅತ್ಯಂತ ಕೃತಜ್ಞತೆಯಿಂದ ಅಭಿನಂದಿಸ್ತೇನೆ. ಮತ್ತು ನೀವು ಕೂಡ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ವಿಜಯ ಕರ್ನಾಟಕ ಪತ್ರಿಕೆಯ ಹೆಮ್ಮೆಯ ಕುಟುಂಬದ ಒಬ್ಬ ಆತ್ಮೀಯ ಸದಸ್ಯನಾಗಿ ನಾನು ಕೂಡ ಈ ಪತ್ರಿಕೆಯನ್ನು ಆನಂದಿಸ್ತಾ ಇದ್ದೇನೆ. ಇಷ್ಟು ಮುನ್ನುಡಿಯ ಮಾತುಗಳೊಂದಿಗೆ ನಾನು ಇವತ್ತಿನ ವಿಚಾರಕ್ಕೆ ನೇರವಾಗಿ ಪ್ರವೇಶ ಮಾಡ್ತೇನೆ. ಬದುಕಿನಲ್ಲಿ, ದಿನನಿತ್ಯದ ಬದುಕಿನಲ್ಲಿ ಒತ್ತಡಗಳನ್ನು ನಿರ್ವಹಿಸುವ ಬಗೆ ಹೇಗೆ ಅನ್ನುವಂಥದ್ದು ಇವತ್ತಿನ ವಿಚಾರವಾಗಿದೆ. ಬಹಳ ಸೊಗಸಾದ ವಿಷಯ ಇದಾಗಿದೆ. ಪತ್ರಿಕಾ ಕಾರ್ಯಾಲಯದಲ್ಲಿ 1000ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾರೆ. ಹಲವಾರು ಜನ ಈ ಸಂದರ್ಭದಲ್ಲಿ ಈ ಒತ್ತಡಗಳಲ್ಲಿದ್ದಾರೆ. ಅದು ಕೌಟುಂಬಿಕವಾದ ಕಾರಣಗಳಿರಬಹುದು, ತಾವು ಕಾರ್ಯನಿರ್ವಹಿಸುವಂತಹ ಕಾರ್ಯಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ಇನ್ವೈಟೆಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಒತ್ತಡಗಳ ನಿರ್ವಹಣೆಯ ಬಗ್ಗೆ ಒಂದು ಜನರಲ್ ಟಾಪಿಕನ್ನು ಕೊಟ್ಟು ಅದರ ಬಗ್ಗೆ ಮಾತನಾಡಬೇಕು ಅಂತ ಪತ್ರಿಕಾ ಕಾರ್ಯಾಲಯ ನನ್ನನ್ನು ಪ್ರೀತಿಯಿಂದ ವಿನಂತಿಸಿದೆ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಗಹನವಾಗಿ ಈ ವಿಷಯವನ್ನು ತೆಗೆದುಕೊಂಡು ಆ ಗಹನವಾದ ವಿಸ್ತೃತವಾದ ವಲಯದಲ್ಲಿ ನಮ್ಮ ಕ್ಷೇತ್ರವನ್ನು ಕೂಡ ಗುರುತಿಸಿಕೊಂಡು ಅಲ್ಲಿ ನಾವು ಹೇಗೆ ನಮ್ಮ ಬದುಕಿನ ಈಗ ನಮಗೆ ಎದುರಾಗಿರ್ತಕ್ಕಂಥ ಒತ್ತಡಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋ ವಿಷಯದಲ್ಲಿ ಗಮನಿಸುವಂತಹ ಒಂದು ವಿಶೇಷವಾದ ಸಂದರ್ಭ ಇದಾಗಿದೆ. ಮೊದಲನೇದಾಗಿ ನಾನು ಬಹಳ ಪ್ರೀತಿಯಿಂದ ಬದ್ಧತೆಯಿಂದ ವಿಜಯ ಕರ್ನಾಟಕ ಪತ್ರಿಕೆಯ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ವಿನಂತಿಸ್ಕೊಳ್ಳೋದು ಏನು ಅಂತಂದರೆ, ನಿಜ ಪತ್ರಿಕೆ 365 ದಿವಸವೂ ಕೂಡ ಒಂದು ರೀತಿಯಲ್ಲಿ ವಿಚಾರ ಕ್ರಾಂತಿಯ ಹೋರಾಟಕ್ಕೆ ಸನ್ನದ್ಧವಾಗಿರುತ್ತೆ. ವಿಚಾರ ಕ್ರಾಂತಿ ಅನ್ನುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಪ್ರಪಂಚದಲ್ಲಿ ಬೌದ್ಧಿಕವಾಗಿ, ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ಮೌಲಿಕವಾಗಿ ನಾವು ಬದುಕಬೇಕು ಅಂತಂದರೆ ಆ ಹೋರಾಟದ ಸ್ತರವೇ ಬೇರೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಪಂಚದಾದ್ಯಂತ 700 ಕೋಟಿ ಜನ ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳೇ ನನ್ನ ಪತ್ರಿಕಾ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿಯೂ ಕೂಡ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಮೊದಲನೆಯ ಒಂದು ರೀತಿಯಲ್ಲಿ ಸಹಜವಾದ ಸಮಾಧಾನವಾದ ನಿರ್ಣಯ ಏನು ಅಂತಂದರೆ, ಇಡೀ ಪ್ರಪಂಚಕ್ಕೆ ಒದಗಿರ್ತಕ್ಕಂಥ ಈ ಸಮಸ್ಯೆ ನಮ್ಮ ಪಾಲಿಗೂ ಬಂದಿದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾನು 300 ಕ್ಕೂ ಹೆಚ್ಚು ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗತಕ್ಕಂಥವನು. ಕಳೆದ 30 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ವರ್ಷ ನನ್ನ ಕಾರ್ಯಕ್ರಮ ಕಡಿಮೆ ಆಗಿದೆ ಅಂದರೆ ಅದು 250 ಕಾರ್ಯಕ್ರಮ ಅಷ್ಟೇ. ಕನಿಷ್ಠ 300 ಕಾರ್ಯಕ್ರಮಗಳನ್ನು 20 ವರ್ಷಕ್ಕೂ ಹೆಚ್ಚು ಕಾಲ ವರ್ಷದಲ್ಲಿ 300ರಂತೆ ನಿರ್ವಹಿಸ್ತಾ ಬಂದಿರತಕ್ಕಂಥವನು. ನಮಗೂ ಕೂಡ ಸಂಸ್ಥೆಯ ದೃಷ್ಟಿಯಿಂದ ಸಾಕಷ್ಟು ಕೋವಿಡ್ನ ಸಮಸ್ಯೆಗಳು ಮೂಡಿ ಬಂದಿದೆ. ಏಕೆಂತಂದರೆ ಆಶ್ರಮ ಸುಮಾರು 40-50 ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಹೊತ್ತಿದೆ. ತಂದೆ ತಾಯಿಗಳೊಂದಿಗೆ ವಾಸ ಮಾಡ್ತಾ ಇರತಕ್ಕಂಥ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಟ್ಟು ಅವರ ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೋಬೇಕಾಗಿದೆ. ಆಶ್ರಮದಲ್ಲಿ ಹಲವಾರು ವಿದ್ಯಾರ್ಥಿಗಳಿರ್ತಾರೆ, ಪೂಜ್ಯಯತಿಗಳಿರ್ತಾರೆ, ಸಿಬ್ಬಂದಿ ವರ್ಗ ಇರುತ್ತೆ. ಆದರೆ 6 ತಿಂಗಳ ಈ ಸುದೀರ್ಘ ಕಾಲ ಆಶ್ರಮದ ಮುಖ್ಯ ದ್ವಾರದಿಂದ ನಾನು ಹೊರಗೆ ಹೋಗೋದಕ್ಕೆ ಆಗಿಲ್ಲ. ಅಷ್ಟೇ ಅಲ್ಲ, ಭಕ್ತರು ಇಷ್ಟಪಟ್ಟರು ಕೂಡ ಆಶ್ರಮದ ಒಳಕ್ಕೆ ಬಂದು ನನ್ನನ್ನು ಭೇಟಿ ಮಾಡೋದಕ್ಕೂ ಕೂಡ ಈಗ ಸದ್ಯದಲ್ಲಿ ಅವಕಾಶ ಇಲ್ಲ. ಕಾರಣ ಈ COVID-19 ಒಂದು ಭಯಾನಕವಾದ ದುಷ್ಪರಿಣಾಮ. ಆ ದೃಷ್ಟಿಯಲ್ಲಿ
ಒಬ್ಬ ಸನ್ಯಾಸಿಯಾಗಿ ನನಗೂ ಕೂಡ ಇವತ್ತಿನ ಈ ಸಮಸ್ಯೆಯ ಅರಿವಿದೆ. ಆದರೆ ಧೈರ್ಯ ತಂದುಕೊಳ್ಳಬೇಕಾದ ಮತ್ತು ನಿಜವಾದ ರೀತಿಯಲ್ಲಿ ಈ ಸನ್ನಿವೇಶವನ್ನು ನಿರ್ವಹಿಸಬೇಕಾದಂತಹ ದೊಡ್ಡ ಸವಾಲು ಪ್ರಪಂಚದ 700 ಕೋಟಿ ಜನಸಂಖ್ಯೆಗೂ ಕೂಡ ಬಂದುಬಿಟ್ಟಿದೆ. ಒಂದಾನೊಂದು ಕಾಲದಲ್ಲಿ ರಾಷ್ಟ್ರವೊಂದಕ್ಕೆ ಶತ್ರು ರಾಷ್ಟ್ರವನ್ನು ಗುರುತಿಸಬಹುದಾಗಿತ್ತು. ಒಂದು ರಾಷ್ಟ್ರದ ಶತ್ರು ರಾಷ್ಟ್ರ ಇಂಥದ್ದು ಅಂತ ಹೇಳಬಹುದಾಗಿತ್ತು. ಆದರೆ ಇವತ್ತಿನ ದಿವಸ ಇಡೀ ಪ್ರಪಂಚದ ಜನಸಂಖ್ಯೆಗೆ COVID-19 ಕೊರೋನಾ ವೈರಸ್ ಒಂದು ಕಾಮನ್ ಎನಿಮಿಯಾಗಿ, ಒಂದು ಶತ್ರುವಾಗಿ, ಎಲ್ಲರಿಗೂ ಏಕಶತ್ರುವಾಗಿ ಅದು ನಮ್ಮನ್ನು ಎದುರಿಸ್ತಾ ಇದೆ. ಆದರೆ ನಾವು ಹೆದರಬಾರದು, ಇದನ್ನು ಸರಿಯಾದ ಜೀವನ ವಿಧಾನದಿಂದ ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ತಿಳ್ಕೊಳ್ಬೇಕಾದ್ದು, ಈ ಸಮಸ್ಯೆ ಪಕ್ಕದ ಮನೆಯವ್ರಿಗಿಲ್ಲ, ಪಕ್ಕದೂರಿನವ್ರಿಗಿಲ್ಲ, ಪಕ್ಕದ ರಾಷ್ಟ್ರದವ್ರಿಗಿಲ್ಲ ಅಂತಲ್ಲ, ಇಡೀ ಭೂಮಂಡಲಕ್ಕೆ ಈ ಸಮಸ್ಯೆ ಇರೋದ್ರಿಂದ ಎಲ್ಲರ ನಡುವೆ ನಾನು ಕೂಡ ಈ ಸಮಸ್ಯೆಯಲ್ಲಿ ಪಾಲುದಾರನಾಗಿದ್ದೇನೆ, ಇದನ್ನು ನಿರ್ವಹಿಸುವ ವಿಷಯದಲ್ಲಿ ನನ್ನದೂ ಒಂದು ಪಾತ್ರ ಇದೆ ಅನ್ನುವ ಒಂದು ನೈತಿಕವಾದ ನಿರ್ಣಯಕ್ಕೆ ಸಮಾಧಾನಕರವಾದ ಮತ್ತು ನಿರಾತಂಕದ ನಿರ್ಣಯಕ್ಕೆ ನಾವು ಬರಬೇಕಾಗಿದೆ. ಇಲ್ಲಿ ಭಯಪಟ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ನಾವು ಮನುಷ್ಯನನ್ನು ಗಮನಿಸ್ತಾ ಬಂದಾಗ ಅವನು ಎದುರಿಸುವಂತಹ ಸಮಸ್ಯೆಗಳನ್ನು ನಮ್ಮ ಋಷಿಗಳು ಪ್ರಧಾನವಾಗಿ 3 ವಿಧವಾಗಿ ವಿಂಗಡಿಸ್ತಾರೆ. ಒಂದು, ಪ್ರಕೃತಿಯಿಂದ ಬರುವ ತೊಂದರೆಗಳು. ಪ್ರಕೃತಿಯಿಂದ ಸಾಕಷ್ಟು ತೊಂದರೆ ಬರುತ್ತೆ ನಮಗೆ. ಭೂಕಂಪ ಆಗಬಹುದು, ಅತಿವೃಷ್ಟಿ ಆಗಬಹುದು, ಅನಾವೃಷ್ಟಿ ಆಗಬಹುದು, ಸನ್ಸ್ಟ್ರೋಕ್ ಆಗಬಹುದು, ಚಂಡಮಾರುತ ಆಗಬಹುದು, ಯಾವುದೋ ರೀತಿಯಲ್ಲಿ ಪ್ರಕೃತಿ ತನ್ನ ಸಮಸ್ಯೆಯನ್ನು ನಮ್ಮ ಮೇಲಿಡುತ್ತೆ. ಗ್ರಹಣಗಳು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಎಷ್ಟೋ ಜನ ಈ ಗ್ರಹಣವನ್ನು ನೋಡಬಾರದು, ಗ್ರಹಣದ ಸಮಯದಲ್ಲಿ ಆಹಾರ ಸ್ವೀಕರಿಸಬಾರದು, ಗ್ರಹಣವನ್ನು ತೆರೆದ ಕಣ್ಣಿನಿಂದ ನೋಡಬಾರದು ಅನ್ನುವಂತಹ ಅನಾದಿ ಕಾಲದಿಂದ ಇರತಕ್ಕಂಥ ಒಂದು ನಂಬಿಕೆಯನ್ನು ಮೂಢನಂಬಿಕೆ ಅಂತ ಅದನ್ನು ಪ್ರಸ್ತಾಪಿಸಿ ಗ್ರಹಣವನ್ನು ಉಪೇಕ್ಷಿಸುವಂತಹ ತಮ್ಮದೇ ರೀತಿಯಲ್ಲಿ ಆ ನಿಯಮಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ನಾನೊಬ್ಬರು ವೈದ್ಯರನ್ನು ಕೇಳಿದಾಗ, ಒಬ್ಬ ವಿಜ್ಞಾನಿಯನ್ನು ಕೇಳಿದಾಗ ಅವರು ಕೊಟ್ಟಂತಹ ಉತ್ತರ ಬಹಳ ಸೊಗಸಾಗಿದೆ. ಯಾವ ಕಾಲದಲ್ಲಿ ಈ ಗ್ರಹಣಗಳ ವಿಷಯದಲ್ಲಿ ನಮಗೆ ಪರಿಹಾರ ಅಂತಕ್ಕಂಥದ್ದು ಇರಲಿಲ್ವೋ, ಇವತ್ತಿಗೂ ನಾವು ನೋಡ್ತೇವೆ ಕೆಲವು ಗ್ರಹಣಗಳ ಸಂದರ್ಭದಲ್ಲಿ ನೇಕೆಡ್ ಐಸಿಂದ ನೋಡಿದ್ರೆ ನಮ್ಮ ದೃಷ್ಟಿ ಹೊರಟು ಹೋಗುತ್ತೆ. ಅಲ್ಟ್ರಾವೈಲೆಟ್ ರೇಸ್, ಪಾಯ್ಸನಿಕ್ ಅಂಡ್ ಟಾಕ್ಸಿಕ್ ರೇಸ್ ನಮ್ಮ ಕಣ್ಣಿನ ಸೂಕ್ಷ್ಮ ಪದರಗಳನ್ನು ಕೊಂದು ಹಾಕ್ಬಿಡುತ್ತೆ, ಅದನ್ನು ಸುಟ್ಟಾಕ್ಬಿಡುತ್ತೆ, ಪರ್ಮನೆಂಟಾಗಿ ನಾವು ಅಂಧರಾಗ್ಬಿಡ್ತೇವೆ. ಆದ್ದರಿಂದ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಪೋಸ್ ಆಗಬಾರ್ದು ಅನ್ನೋದು ಒಂದು ವೈಜ್ಞಾನಿಕ ಕಾರಣ. ಆ ವಿಜ್ಞಾನಿ ನನಗಿನ್ನೂ ಒಂದು ಉದಾಹರಣೆ ಕೊಟ್ಟರು. ಗರ್ಭಿಣಿಯಾದಂತಹ ತಾಯಿ ಮೇಲಿಂದ ಮೇಲೆ ಸ್ಕ್ಯಾನಿಂಗ್ಗೆ ಒಳಪಡಬಾರ್ದು. ಅವಳು ಸ್ಕ್ಯಾನಿಂಗನ್ನು ಹೆಚ್ಚು ಹೆಚ್ಚು ಒಳಪಟ್ಟಿದ್ದೆ ಆದರೆ ಒಳಗಡೆ ಬೆಳೀತಾ ಇರತಕ್ಕಂಥ ಆ ಶಿಶುವಿನ ಮೇಲೆ ದುಷ್ಪರಿಣಾಮ ಆಗುತ್ತೆ. ಆ ಮಗುವಿನ ಮೇಲೆ ಯಾವುದೇ ರೀತಿಯ ಅಹಿತಕರವಾದ ಪರಿಣಾಮ ಆಗಬಹುದು. ಆದ್ದರಿಂದ ಗ್ರಹಣದ ಟೈಮ್ನಲ್ಲಿ ಆಚೆಗೆ ಬರಬಾರ್ದು, ಆ ಬಿಸಿಲಿಗೆ ಎಕ್ಸ್ಪೋಸ್ ಆಗಬಾರ್ದು ಅಂತಕ್ಕಂಥ ನಿಯಮಗಳನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ವಿಷಯವನ್ನು ಇಲ್ಲಿಗೆ ಬಿಡ್ತೇನೆ. ಒಟ್ಟಾರೆ ಈ ನಿಯಮಗಳನ್ನು ಅನಾದಿ ಕಾಲದಿಂದ ಆಚರಿಸ್ಕೊಂಡು ಬಂದಿರತಕ್ಕಂಥ ವಿಷಯದಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಅಂತಕ್ಕಂಥದ್ದನ್ನು ನಾವು ತಗೋಬೇಕೇ ಹೊರತು ಅದನ್ನು ಸಾರಾಸಗಟು ಮೌಢ್ಯತೆ ಅಂತ ನಾವು ರೌಂಡ್ ಆಫ್ ಮಾಡೋಕ್ಕೆ ಆಗೋದಿಲ್ಲ. ಪ್ರಕೃತಿಯಿಂದ ಬರತಕ್ಕಂಥ ತೊಂದರೆಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಪ್ರಕೃತಿಯಿಂದ ಬರುವ ತೊಂದರೆಗಳಿಗೆ ಯಾರನ್ನೂ ಕೂಡ ನಾವು ನೇರವಾಗಿ ಹೊಣೆಗಾರರನ್ನಾಗಿ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಪರಮಾತ್ಮನ ಪ್ರಾರ್ಥನೆಯೊಂದನ್ನು ಬಿಟ್ಟರೆ ಭಗವಂತನನ್ನು, ಯಾರು ಸೃಷ್ಟಿಕರ್ತನಾಗಿದ್ದಾನೆಯೋ ಸೃಷ್ಟಿಕರ್ತನ ಬಗ್ಗೆ ಕೂಡ ನಮಗೆ ನಂಬಿಕೆ ಬೇಕು. ನಾವು ಒಂದು ಸಿಂಗಲ್ ಸೆಲ್ಯುಲಾರ್ ಆರ್ಗ್ಯಾನಿಸಮ್ನಲ್ಲಿ ಅದರ ನ್ಯೂಕ್ಲಿಯಸ್ಸನ್ನು ತೋರಿಸ್ತೇವೆ, ಅದರಲ್ಲಿರ್ತಕ್ಕಂಥ ಯಾವುದೇ ರೀತಿಯ ದ್ರವ ಪದಾರ್ಥವನ್ನು ತೋರಿಸ್ತೇವೆ, ಅದರ ಇನ್ಗ್ರೀಡಿಯೆಂಟ್ಸನ್ನು ತೋರಿಸ್ತೇವೆ. ಆದರೆ ಯಾರಾದರೂ ವಿಜ್ಞಾನಿ ಆ ಸೆಲ್ಲೊಳಗೆ ಜೀವವನ್ನು ಯಾರು ತುಂಬಿದ್ರು ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ ಹೇಳೋದಕ್ಕೆ ಕಷ್ಟವಾಗಿದೆ. ಆದ್ದರಿಂದ ವೈ ಅಂಡ್ ಹೌ ಫ್ಯಾಕ್ಟರ್ಸ್ ಅನ್ನೋ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಡೀ ಪ್ರಪಂಚವನ್ನು ಒಂದು ವಿಶೇಷವಾದ ಕ್ರಮದಲ್ಲಿ ನಡೆಸ್ತಾ ಇರತಕ್ಕಂಥ ಬಹಳಷ್ಟು ಜನಕ್ಕೆ ಅಗೋಚರವಾದ ಒಂದು ನಿಗೂಢ ಶಕ್ತಿ ಇದೆ, ಅದನ್ನು ದೇವರು ಅಂತ ಕರೀತೇವೆ. ಅದನ್ನು ಹಲವಾರು ರೀತಿಯಲ್ಲಿ ನಮ್ಮ ಬೌದ್ಧಿಕ ಭಾವನಾತ್ಮಕ ಸಾಮರ್ಥ್ಯಕ್ಕೆ ಅದನ್ನು ಹೊಂದಿಸಿ ನಾವು ಅದಕ್ಕೆ ಹೆಸರು ಕೊಡ್ತೇವೆ.
ಸಕ್ಕರೆ ಒಂದೇ ಆದರೂ ಸಕ್ಕರೆ ಅಚ್ಚಿನ ಆಕಾರ ಬೇರೆ, ಹಾಗೆ ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಒಬ್ಬನೇ ಆದರೂ ಕೂಡ ಅವನನ್ನು ನಮ್ಮ ನಮ್ಮ ಇಚ್ಛೆಗೆ ತಕ್ಕಂತೆ, ನಮ್ಮ ನಮ್ಮ ಆಯ್ಕೆಗೆ ಅಭಿರುಚಿಗೆ ತಕ್ಕಂತೆ ನಾವು ಕರೀತೇವೆ. ಪ್ರಕೃತಿಯಿಂದ ಬರ್ತಕ್ಕಂಥ ತೊಂದರೆಗಳ ವಿಷಯದಲ್ಲಿ ನಾವು ಸೃಷ್ಟಿಕರ್ತನಾದ ಪರಮಾತ್ಮನನ್ನು ಸಂಪ್ರೀತನನ್ನಾಗಿಸುವಂಥದ್ದು ಒಂದು ಯೋಗ್ಯವಾದಂತಹ ಪ್ರಾರ್ಥನೆಯ ಕ್ರಮ. ಆ ನಿಟ್ಟಿನಲ್ಲೇ ಪ್ರಾಚೀನ ಭಾರತೀಯರು ಇದನ್ನೆಲ್ಲ ಗಮನಿಸಿದ್ರು. ದುಷ್ಟ ರಾಕ್ಷಸರ ಉಪಟಳಕ್ಕಾಗಿ ಪರಮಾತ್ಮ ಶಕ್ತಿ ಹೆಚ್ಚಲಿಂದ ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ರು. ಹೋಮ ಹವನಾದಿಗಳನ್ನು ಎಂದೂ ಕೂಡ ನಾವು ಮೂಢನಂಬಿಕೆ ಅಂತ ಕರೀಬಾರ್ದು. ಮನುಷ್ಯ ಯಾವುದನ್ನು ಸ್ವೀಕರಿಸ್ತಾನೋ, ಯಜ್ಞ ಅಂತಂದರೆ ಯಜ್ಞ ಅಂತಕ್ಕಂಥದ್ದು ಪರಮ ಪವಿತ್ರವಾದ ಕಾರ್ಯವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಅರ್ಥವನ್ನು ಗಮನಿಸ್ತೇವೆ. ಯಜ್ಞ ಅಂದರೆ ಕೇವಲ ಹೋಮಕುಂಡವನ್ನು ನೋಡಿ, ಆ ಹೋಮಕುಂಡದಲ್ಲಿ ಅಗ್ನಿದೇವನನ್ನು ಸ್ವಾಗತಿಸಿ ನಾವು ಏನೇನು ಪದಾರ್ಥಗಳನ್ನು ಅಲ್ಲಿ ಅರ್ಪಿಸ್ತೇವೋ ಅದನ್ನು ಬಹಳಷ್ಟು ಬುದ್ಧಿಜೀವಿಗಳು ನಾವು ನಷ್ಟ ಮಾಡ್ತಾ ಇದ್ದೇವೆ. ನಾವು ವಸ್ತ್ರವನ್ನು ನಷ್ಟ ಮಾಡ್ತಾ ಇದ್ದೇವೆ, ತುಪ್ಪ ಸುರಿತಾ ಇದ್ದೇವೆ ಎನ್ನುವಂತಹ ಲಘುವಾದ ಅತ್ಯಂತ ಅಸಹ್ಯವಾದ ಮಾತುಗಳಲ್ಲಿ ಹೇಳ್ತಾರೆ. ಹಾಗಲ್ಲ, ಅದು ಇಡೀ ಪ್ರಕೃತಿ ದೇವನಿಗೆ ಸಾಂಕೇತಿಕವಾಗಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಅರ್ಪಿಸುವಂತಹ ಒಂದು ವಿಶೇಷವಾದ ಯಜ್ಞ, ಒಂದು ಪವಿತ್ರ ಕಾರ್ಯ, ಲೋಕ ಕಲ್ಯಾಣಾರ್ಥವಾದ ನಿಸ್ವಾರ್ಥ ಕಾರ್ಯ. ಹೋಮದ ಮಂತ್ರಗಳನ್ನು ಕೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಕಡೆಕಡೆಯಲ್ಲಿ ಪ್ರತಿಯೊಂದು ಶ್ಲೋಕ ಆಗಿದ ತಕ್ಷಣ, ಪ್ರತಿಯೊಂದು ಸಮರ್ಪಣೆ ಆದ ತಕ್ಷಣ, ನಮಮ ಇದು ನನ್ನದಲ್ಲ, ಇದು ಪರಮಾತ್ಮ ನೀನು ಸುಪ್ರೀತನಾಗೋದಕ್ಕೆ ಜಗತ್ತಿನ ಎಲ್ಲರ ಪ್ರತಿನಿಧಿಯಾಗಿ ನಾನು ಕೊಡ್ತಾ ಇದ್ದೇನೆ, ನನಗಾಗಿ ಮಾತ್ರ ಅಲ್ಲ ಅನ್ನುವಂತಹ ಮಾತುಗಳನ್ನು ಗಮನಿಸ್ತೇವೆ ನಾವು, ಮಂತ್ರಗಳನ್ನು ಗಮನಿಸ್ತೇವೆ. ಆದ್ದರಿಂದ ಪ್ರಕೃತಿಯಿಂದ ಉಂಟಾಗತಕ್ಕಂಥ ಯಾವುದೇ ತೊಂದರೆಗೆ ಭಗವಂತನನ್ನು ಪ್ರಾರ್ಥನೆ ಮಾಡೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಇನ್ಯಾವುದೇ ರೀತಿಯಲ್ಲೂ ಕೂಡ ಬಹಳ ದೊಡ್ಡ ರೀತಿಯ ಪರಿಹಾರದ ಕಾರ್ಯಗಳು ಕಾಣೋದಿಲ್ಲ. ನೀವೆಷ್ಟೋ ಸಂದರ್ಭಗಳಲ್ಲಿ ಹೇಳಬಹುದು, ಹಾಗಾದರೆ ನಾವು ಅಲ್ಲಿ ನಿರ್ಲಿಪ್ತರಾಗಿದ್ದು ಬಿಡಬೇಕಾ, ನಿಷ್ಕ್ರಿಯರಾಗಿರಬೇಕಾ ಅಂತ ಇಲ್ಲ. ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಾವು ಯಾವ ರೀತಿಯಲ್ಲಿ ಜೀವನದಲ್ಲಿ ಮುಂದಿನ ಹೆಜ್ಜೆಗಳಿಡಬೇಕು ಅನ್ನೋ ಒಂದು ವಿವೇಕವನ್ನು ಅವನೇ ಜಾಗೃತಗೊಳಿಸ್ತಾನೆ, ಅದರ ಪ್ರಕಾರ ನಾವು ಮುಂದುವರಿಬೇಕಾಗತ್ತೆ. ಇನ್ನು ಪರರಿಂದ ಬಂದ ತೊಂದರೆ, ಇತರರಿಂದ ನಮ್ಮ ಮೇಲೆ ಉಂಟಾದಂತಹ ತೊಂದರೆಗಳನ್ನು ಕೂಡ ನಿರ್ವಹಿಸುವ ವಿಧಾನ ಹಲವಾರು ರೀತಿಯಲ್ಲಿದೆ. ಅದು ಸಾಮಾನ್ಯ ಸ್ತರದಲ್ಲಾದರೆ ನನ್ನ ದೇಶದ ಸೈನಿಕರು ಪಕ್ಕದ ದೇಶದ ಶತ್ರು ಸೈನಿಕರೊಂದಿಗೆ ಶಸ್ತ್ರಾಸ್ತ್ರಗಳೊಂದಿಗೆ ಅವರು ಹೋರಾಡಬೇಕಾಗಿದೆ. ಆದರೆ ನೆನಪಿಟ್ಕೊಳ್ಬೇಕು, ರಕ್ತಪಾತ ಒಂದೇ ಶಾಶ್ವತವಾದ ಪರಿಹಾರ ಅಲ್ಲ ಇಂಟರ್ನ್ಯಾಷನಲ್ ಸಿನಾರಿಯೋದಲ್ಲಿ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಗೇಟನ್ನು ನಾವು ಬಂದೋಬಸ್ತು ಮಾಡಿಕೊಳ್ಬೇಕು, ಹಾಗಂತ ನಮ್ಮ ಗೇಟ್ ಮುಂದೆ ಹೋಗೋರೆಲ್ಲರೂ ಕೂಡ ಕಳ್ಳರು ಅನ್ನೋ ಭಾವನೆಯಿಂದಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಸೆಲ್ಫ್ ಪ್ರೊಟೆಕ್ಷನ್ ಅನ್ನುವಂಥದ್ದು. ಹೇಗೆ ನಮ್ಮ ಶರೀರವನ್ನು ನಮ್ಮ ವಸ್ತ್ರಗಳಿಂದ ನಾವು ರಕ್ಷಣೆ ಮಾಡಿಕೊಳ್ತೇವೆ, ಒಂದು ನಮ್ಮ ಶರೀರಕ್ಕೆ ಒಂದು ಸರಿಯಾದ ಸ್ವರೂಪ ಬರಲಿ, ಈ ಶರೀರಕ್ಕೆ ಒಂದು ಆರೋಗ್ಯಕರವಾದ ಭೂಷಣವೇ ಉಡುಪು ಅನ್ನೋದೆಷ್ಟು ಸತ್ಯವೋ, ಹೊರಗಡೆಯಿಂದ ಉಂಟಾಗಬಹುದಾದ ತೊಂದರೆಗಳಿಗೆ ಇದು ರಕ್ಷಾ ಕವಚವೂ ಆಗುತ್ತೆ ಎನ್ನುವಂಥದ್ದು. ಪರರಿಂದ ಬರುವ ತೊಂದರೆಗಳು, ಇದನ್ನು ಗಮನಿಸ್ಬೇಕು ನಾವು. ಪರರಿಂದ ಬರುವ ತೊಂದರೆಗಳು, ಇದು ನಾವು ವಿಶ್ಲೇಷಿಸಿದಾಗ, ಇದರ ಬಗ್ಗೆ ಸರಿಯಾಗಿ ನಾವು ಭಾವಿಸ್ತಾ ಹೋದಾಗ ನಮಗೆ ಈ ಕಾರಣಗಳು ಗೊತ್ತಾಗುತ್ತೆ. ಅವುಗಳನ್ನು ನಿರ್ವಹಿಸೋದಕ್ಕೆ ಬಗೆ ಬಗೆಯ ಪರಿಹಾರೋಪಾಯಗಳನ್ನು ನಾವು ಪತ್ತೆ ಹಚ್ಚಬಹುದು.

ಅಧಿಕಾರಿಗಳು, ಭಾರತ ಹವಾಮಾನ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರು ಗದಗ ಜಿಲ್ಲೆಗೆ ನೀಡಿರುವ ಹವಾಮಾನ ಮುನ್ಸೂಚನೆಯಂತೆ ಇಂದು ಆಗಸ್ಟ್ 30ರಂದು ಮಳೆಯಾಗುವ ಸಂಭವನೀಯತೆ ಇಲ್ಲ. ಹಗಲಿನ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾತ್ರಿ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಬೆಳಗಿನ ವಾತಾವರಣದಲ್ಲಿ ತೇವಾಂಶವು 79% ಹಾಗೂ ಮಧ್ಯಾಹ್ನದ ವಾತಾವರಣದಲ್ಲಿ ತೇವಾಂಶವು 50% ಇರುವ ಮುನ್ಸೂಚನೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಇರುತ್ತದೆ. ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸುತ್ತದೆ ಹಾಗೂ ಮೋಡದ ಪ್ರಮಾಣ 6 ಆಗ್ತಾ ಇರುವ ಮುನ್ಸೂಚನೆ ಇದೆ. ಧನ್ಯವಾದಗಳು.

ಇಂದು ಚಿಂತನ ವಿಷಯದಲ್ಲಿ ಅಹಿಂಸೆಯ ಬಗ್ಗೆ ಮಾತನಾಡಲಿದ್ದೇನೆ. ಅಹಿಂಸಾ ಇದು ಸಂಸ್ಕೃತ ಪದವಾಗಿದ್ದು ಅಹಿಂಸೆಯು ಭಾರತೀಯ ವಿವಿಧ ಧರ್ಮಗಳು ಅನುಸರಿಸುವ ಒಂದು ಮೂಲಭೂತ ತತ್ವವಾಗಿದೆ. ಅಹಿಂಸಾ ಎಂಬ ಪದವಾಗಿದ್ದು ಇದರ ಅರ್ಥ ಅಹಿಂಸೆ ಅಥವಾ ಗಾಯರಹಿತ. ಅಹಿಂಸಾ ಅಭ್ಯಾಸವು ಹಿಂದೂ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಂತಹ ಧರ್ಮಗಳ ಪ್ರಮುಖ ಅಂಶವಾಗಿದೆ. ಅಹಿಂಸಾ ಎಂದರೆ ಬಲಹೀನತೆ, ದೌರ್ಬಲ್ಯ ಅಥವಾ ಬಯಕೆಗಳಿಲ್ಲದ, ಧೈರ್ಯವಿಲ್ಲದ ರೀತಿ ಮತ್ತು ಎಲ್ಲ ಜೀವಿಗಳ ಹಕ್ಕುಗಳನ್ನು ಗೌರವಿಸುವುದು. ಇದು ಹಿಂಸೆ, ಪೀಡೆ ಅಥವಾ ಹಾನಿಯನ್ನು ತಡೆಯಲು ಮತ್ತು ಮಾನವೀಯತೆ, ಸಹಾನುಭೂತಿ ಮತ್ತು ದಯೆಯನ್ನು ಒತ್ತಿ ಹರಿಸಲು ಒಂದು ಶ್ರೇಷ್ಠ ತತ್ವವಾಗಿದೆ. ಅಹಿಂಸೆಯ ಮಹತ್ವ. ಜೈನ್ ಧರ್ಮದಲ್ಲಿ ಅಹಿಂಸೆಯ ಮಹತ್ವ. ಜೈನ್ ಧರ್ಮದ ಮುಖ್ಯ ತತ್ವಗಳಲ್ಲಿ ಒಂದು ಅಹಿಂಸಾ. ಈ ಧರ್ಮದಲ್ಲಿ ಅಹಿಂಸಾ ಅತ್ಯಂತ ಪ್ರಮುಖ ಸಿದ್ಧಾಂತವಾಗಿದೆ ಮತ್ತು ಎಲ್ಲಾ ಜೀವಿಗಳಿಗೆ ಹಾನಿ ಮಾಡದಿರುವಂತೆ ಜೀವನ ನಡೆಸುವಂತೆ ಸೂಚಿಸುತ್ತದೆ. ಬೌದ್ಧ ಧರ್ಮದಲ್ಲಿ ಅಹಿಂಸೆ. ಬೌದ್ಧ ಧರ್ಮದಲ್ಲಿ ಅಹಿಂಸಾ ಒಂದು ಪ್ರಮುಖ ತತ್ವವಾಗಿದೆ. ಭಗವಾನ್ ಬುದ್ಧನು ಅಹಿಂಸೆಯನ್ನು ಪ್ರತಿಪಾದಿಸಿದ್ದಾನೆ ಮತ್ತು ಎಲ್ಲಾ ಜೀವಿಗಳಿಗೆ ದಯೆ ಮತ್ತು ಸಹಾನುಭೂತಿಯನ್ನು ವಿಸ್ತರಿಸುವಂತೆ ಹೇಳಿದ್ದಾನೆ. ಹಿಂದೂ ಧರ್ಮದಲ್ಲಿ ಅಹಿಂಸೆಯ ಮಹತ್ವ. ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಕೂಡ ಅಹಿಂಸೆಯನ್ನು ಪ್ರತಿಪಾದಿಸಲಾಗಿದೆ. ಭಗವದ್ಗೀತೆಯಲ್ಲಿ ಹಾಗೂ ಉಪನಿಷತ್ಗಳಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸಿದೆ. ಅಹಿಂಸೆಯ ಅನುಸರಣೆ. ಮೊದಲನೆಯದು, ದೈನಂದಿನ ಜೀವನದಲ್ಲಿ, ನಿತ್ಯ ಜೀವನದಲ್ಲಿ ಅಹಿಂಸೆಯನ್ನ ಅನುಸರಿಸಲು ವ್ಯಕ್ತಿಯು ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ದಯೆ ಮತ್ತು ಮಮತೆ ತೋರಿಸಬೇಕು. ಆಹಾರಗಳು. ಅನೇಕರು ಅಹಿಂಸೆಯನ್ನು ಅನುಸರಿಸುವ ಭಾಗವಾಗಿ ಸಸ್ಯಾಹಾರ ಜೀವನ ಶೈಲಿಯೇ ಆಯ್ಕೆ ಮಾಡುತ್ತಾರೆ. ಅಹಿಂಸೆಯ ಪಾಠಗಳು: ಸಮಾಧಾನ, ಶಾಂತಿ, ದಯೆ ಮತ್ತು ಪರೋಪಕಾರ, ಪ್ರತಿಯೊಬ್ಬರ ಹಕ್ಕುಗಳನ್ನು ಗೌರವಿಸುವುದು, ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಶಾಂತಿಯುತ ಜೀವನವನ್ನು ನಡೆಸುವುದು. ಈ ರೀತಿಯಾಗಿ ಅಹಿಂಸಾ ಒಂದು ಸರ್ವಾತ್ಮಕ ತತ್ವವಾಗಿದೆ. ಮಾನವೀಯತೆಯ, ಸಹಾನುಭೂತಿಯ, ದಯೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಹಿಂಸಾ ಪ್ರಕಾರಗಳು. ಅಹಿಂಸಾ ಪ್ರಕಾರವನ್ನು ಅನುಸರಿಸುವಲ್ಲಿ ಅನೇಕ ರೀತಿಯ ಹೋರಾಟಗಳು ಮತ್ತು ಚಟುವಟಿಕೆಗಳು ಸೇರಿವೆ. ಪ್ರತಿಭಟನೆಗಳು, ನಾಗರಿಕ ನಿಷೇಧಗಳು, ಸತ್ಯಾಗ್ರಹ, ಬೃಹತ್ ಪ್ರತಿಭಟನೆಗಳು. ಅಹಿಂಸಾ ಸಿದ್ಧಾಂತಗಳು. ಪಂಚಮಹಾಮೃತ. ಜೈನ ಧರ್ಮದ ಪ್ರಕಾರ ಅಹಿಂಸಾ ಪಂಚಮಹಾಮೃತಗಳಲ್ಲಿ ಒಂದು. ಇದು ಜೀವನದ ಪ್ರತಿಯೊಂದು ಅಂಶವನ್ನ ಆವರಿಸುತ್ತದೆ. ಅಹಿಂಸಾ ಎಲ್ಲ ಜೀವಿಗಳ ವಿರುದ್ಧ ಹಿಂಸೆಯನ್ನ ತೊರೆಯುವುದು. ಸತ್ಯ. ಸದಾ ಸತ್ಯವನ್ನ ಮಾತನಾಡುವುದು. ಆಸ್ಥೇಯ, ಕದಿಯದಿರುವುದು. ಬ್ರಹ್ಮಚರ್ಯ, ಸಂಯಮಿತ ಜೀವನ ನಡೆಸುವುದು. ಅಪರಿಗ್ರಹ, ಆಸ್ತಿಪಾಸ್ತಿ ಮತ್ತು ಆಸ್ತಿಯ ತ್ಯಾಗ. ಅಹಿಂಸಾ ಮತ್ತು ಪರಿಸರ. ಅಹಿಂಸಾ ತತ್ವವು ಕೇವಲ ಮಾನವ ಮಾತ್ರಕ್ಕಷ್ಟೇ ಸೀಮಿತವಾಗದೆ ಪರಿಸರ, ಪ್ರಾಣಿ ಮತ್ತು ಪಕ್ಷಿಗಳ ಮೇಲಿನ ಪ್ರೀತಿಯುಳ್ಳ ಜೀವನ ಶೈಲಿಯನ್ನು ಸಹ ಒಳಗೊಂಡಿದೆ. ಅವು ಪರಿಸರ ಸ್ನೇಹಿ ಚಟುವಟಿಕೆಗಳು, ಜೈವಿಕ ವೈವಿಧ್ಯತೆಯ ರಕ್ಷಣೆ, ಪ್ರಾಣಿ ಪ್ರೀತಿ, ಮಮತೆ. ಅಹಿಂಸಾ ತತ್ವದ ಮುಖ್ಯಾಂಶಗಳು. ಮಾತುಗಳಲ್ಲಿ ಅಹಿಂಸಾ. ಎಲ್ಲರೊಂದಿಗೆ ಪ್ರೀತಿಯಿಂದ, ದಯೆಯಿಂದ ಹಾಗೂ ಗೌರವದಿಂದ ಮಾತನಾಡುವುದು. ಹಿಂಸಾತ್ಮಕ, ನಿಂದನಾತ್ಮಕ ಅಥವಾ ಅಪವಾದ ಮಾತುಗಳನ್ನು ಬಳಸದಿರುವುದು. ಕೃತ್ಯಗಳಲ್ಲಿ ಅಹಿಂಸಾ. ಪ್ರತಿ ಕಾರ್ಯದಲ್ಲಿ ಹಿಂಸಾತ್ಮಕತೆಯನ್ನು ತೊರೆದಿರಬೇಕು. ಶರೀರದ ಹಾನಿಯನ್ನು ಮಾಡದಿರುವುದು ಮಾತ್ರವಲ್ಲದೆ ಭಾವನಾತ್ಮಕ, ಮಾನಸಿಕ ಹಾನಿಯನ್ನು ತಡೆಯಲು ಜಾಗರೂಕರಾಗಿರಬೇಕು. ಆಲೋಚನೆಗಳಲ್ಲಿ ಅಹಿಂಸಾ. ನಮ್ಮ ಆಲೋಚನೆಗಳು ಸಹ ಅಹಿಂಸಾತ್ಮಕವಾಗಿರಬೇಕು. ಇತರರ ಬಗ್ಗೆ ದ್ವೇಷ, ತಿರಸ್ಕಾರ ಅಥವಾ ಹಿಂಸೆ, ಇಂತಹ ಆಲೋಚನೆಗಳನ್ನು ತೊರೆಯಬೇಕು. ಅಹಿಂಸಾ ಮತ್ತು ಶಾಂತಿಯುತ ಹೋರಾಟ. ಮೊದಲನೆಯದಾಗಿ ಸತ್ಯಾಗ್ರಹ. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ತತ್ವವು ಅಹಿಂಸೆಯ ಆಧಾರದ ಮೇಲೆ ರೂಪುಗೊಂಡಿದೆ. ಅವರು ಸತ್ಯ ಮತ್ತು ಅಹಿಂಸೆಯ ಮೂಲಕವೇ ದಮನವನ್ನು ಎದುರಿಸಲು ಹೇಳುತ್ತಾರೆ. ಇದು ದಕ್ಷತೆಯ ಉತ್ಕೃಷ್ಟ ಉದಾಹರಣೆಯಾಗಿದೆ. ಅಹಿಂಸಾ ವ್ಯಾಪ್ತಿ. ವೈಯಕ್ತಿಕ ಮಟ್ಟದಲ್ಲಿ ಅಹಿಂಸಾ ವ್ಯಾಪ್ತಿ.

ತನ್ನ ದಿನನಿತ್ಯದ ಜೀವನದಲ್ಲಿ ಅಹಿಂಸಾತ್ಮಕ ಕೃತ್ಯಗಳನ್ನು ತೋರಬೇಕು. ಸಾಮಾಜಿಕ ಮಟ್ಟದಲ್ಲಿ ಅಹಿಂಸಾತ್ಮಕ ವ್ಯಾಪ್ತಿ, ಸಮಾಜದ ಎಲ್ಲರನ್ನು ಅಹಿಂಸಾತ್ಮಕ ಬೋಧನೆಗಳನ್ನು ಅಳವಡಿಸಿ ಸಮಾನತೆ ಮತ್ತು ಶಾಂತಿಯುಳ್ಳ ಸಮಾಜವನ್ನು ನಿರ್ಮಿಸಬಹುದು. ವಿಶ್ವ ಮಟ್ಟದಲ್ಲಿ ಅಹಿಂಸಾತ್ಮಕ ಹೋರಾಟಗಳು, ಅಹಿಂಸಾತ್ಮಕ ಹೋರಾಟಗಳು ಶಾಂತಿಯುಳ್ಳ ಪ್ರಪಂಚವನ್ನು ಸ್ಥಾಪಿಸಲು ಸಹಾಯಕವಾಗಿರುತ್ತವೆ. ಅಹಿಂಸಾ ಮತ್ತು ಆಧುನಿಕ ಪ್ರಪಂಚ, ಆಧುನಿಕ ಆಂದೋಲನಗಳು, ಅಹಿಂಸಾತ್ಮಕ ಚಟುವಟಿಕೆಗಳು ಹಿಂಸೆಯ ವಿರುದ್ಧದ ಪ್ರತಿರೋಧ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪ್ರಪಂಚದಾದ್ಯಂತ ನಡೆಯುತ್ತಿವೆ. ಪರಿಸರ ಹೋರಾಟಗಳು, ಪರಿಸರ ಸಂರಕ್ಷಣೆ ಮತ್ತು ಜೀವ ವೈವಿಧ್ಯತೆಯ ರಕ್ಷಣೆಗೆ ಅಹಿಂಸಾತ್ಮಕ ತತ್ವವನ್ನು ಬಳಸಲಾಗುತ್ತದೆ. ಸಮಾನತೆ ಹೋರಾಟಗಳು, ಲಿಂಗ, ಜಾತಿ ಮತ್ತು ಇತರ ಎಲ್ಲಾ ರೀತಿಯ ಅಸಮಾನತೆಗಳಿಗೆ ವಿರುದ್ಧದ ಹೋರಾಟಗಳಲ್ಲಿ ಅಹಿಂಸಾತ್ಮಕ ತತ್ವವು ಮಹತ್ವ ಇದೆ. ಅಹಿಂಸೆಯ ಉದಾಹರಣೆಗಳು, ಮಹಾತ್ಮ ಗಾಂಧೀಜಿ, ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ದಂಡಿಯಾತ್ರೆ ಅಹಿಂಸಾತ್ಮಕ ಹೋರಾಟದ ಅತ್ಯುತ್ತಮ ಉದಾಹರಣೆಯಾಗಿದೆ. ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಅಮೆರಿಕದ ನಾಗರಿಕ ಹಕ್ಕುಗಳ ಹೋರಾಟದಲ್ಲಿ ಅಹಿಂಸಾತ್ಮಕ ತತ್ವವನ್ನು ಅನುಸರಿಸಿದರು. ನೆಲ್ಸನ್ ಮಂಡೇಲಾ, ದಕ್ಷಿಣ ಆಫ್ರಿಕಾದ ಹೋರಾಟದಲ್ಲಿ ಅಹಿಂಸಾತ್ಮಕ ತತ್ವವನ್ನು ಬಳಸಿದರು. ಅಹಿಂಸೆಯ ಪ್ರಯೋಜನಗಳು, ವೈಯಕ್ತಿಕ ಶಾಂತಿ, ಅಹಿಂಸಾತ್ಮಕ ಜೀವನ ಶೈಲಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ತರುತ್ತದೆ. ಸಾಮಾಜಿಕ ಶಾಂತಿ, ಅಹಿಂಸಾತ್ಮಕ ಸಮಾಜವು ಶಾಂತಿಪೂರ್ಣ ಸಹಯೋಗವನ್ನು ಉತ್ತೇಜಿಸುತ್ತದೆ. ಪ್ರಪಂಚದ ಶಾಂತಿ, ಅಹಿಂಸಾತ್ಮಕ ಚಟುವಟಿಕೆಗಳು ಮತ್ತು ಹೋರಾಟಗಳು ಪ್ರಪಂಚದ ಶಾಂತಿಯನ್ನು ಸಾಧಿಸಲು ಪ್ರಮುಖವಾಗಿವೆ. ಅಹಿಂಸೆಯ ಮಾನಸಿಕ ಲಾಭಗಳು, ಹಿಂಸೆಯನ್ನು ತೊರೆಯುವುದರಿಂದ ಮಾನಸಿಕ ಶಾಂತಿ ಮತ್ತು ಸಮಾಧಾನವನ್ನು ಪಡೆಯಬಹುದು. ಸಕಾರಾತ್ಮಕ ಚಿಂತನೆ, ಅಹಿಂಸಾತ್ಮಕ ಜೀವನ ಶೈಲಿ ಸಕಾರಾತ್ಮಕ ಆಲೋಚನೆಯನ್ನು ಉತ್ತೇಜಿಸುತ್ತದೆ. ದಯೆ ಮತ್ತು ಸಹಾನುಭೂತಿ, ಅಹಿಂಸಾತ್ಮಕ ಜೀವನದ ಮೂಲಕ ದಯೆ ಮತ್ತು ಸಹಾನುಭೂತಿಯನ್ನು ವೃದ್ಧಿಸುತ್ತದೆ. ಹೀಗೆ ನಮ್ಮ ಜೀವನದ ಎಲ್ಲಾ ಆಯಾಮಗಳಲ್ಲಿ ಆವರಿಸಿರುವ ಅಹಿಂಸಾ ತತ್ವವು ವೈಯಕ್ತಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮತ್ತು ಪ್ರಪಂಚದ ಶಾಂತಿಗಾಗಿ ಮುಖ್ಯವಾದ ಮಾರ್ಗವನ್ನು ತೋರಿಸುತ್ತದೆ. ಇದನ್ನು ಶಾಲಾ ಪಠ್ಯಕ್ರಮದಲ್ಲಿ ಸೇರಿಸಿ ವಿದ್ಯಾರ್ಥಿಗಳಿಗೆ ಈ ತತ್ವದ ಮಹತ್ವವನ್ನು ತಿಳಿಸಬೇಕು. ಧನ್ಯವಾದಗಳು.

0: ಇದುವರೆಗೆ ಗುರುಸ್ಮರಣೆ ಗೀತೆ ಕಾರ್ಯಕ್ರಮದಲ್ಲಿ ನವಲಗುಂದ ನಾಗಲಿಂಗೇಶ್ವರರ ಕುರಿತಾದ ಗೀತೆ ಕೇಳಿದಿರಿ. ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವೀಣಾವಾಣಿ. ಶ್ರೀಮತಿ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಲೇಖನ ಕೇಳೋಣ.
1: ಜಯಶ್ರೀ ಉಳ್ಳಾಲ, ಜಾಗತಿಕ ಹೆಮ್ಮೆಯ ಭಾರತೀಯ ನಾರಿ. ಜಾಗತಿಕವಾಗಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿರುವ ಭಾರತದ ಇಬ್ಬರು ಐಟಿ ದಿಗ್ಗಜ ಸಿಇಒಗಳ ಮಧ್ಯದಲ್ಲಿ ಅವರಿಗಿಂತಲೂ ಹೆಚ್ಚು ಸಂಪತ್ತು ಮತ್ತು ಅವಕಾಶವನ್ನು ಪಡೆದುಕೊಂಡು ಯಶಸ್ಸಿನ ಮೆಟ್ಟಿಲನ್ನು ಏರಿರುವ ಓರ್ವ ಭಾರತೀಯ ಸಂಜಾತ ಮಹಿಳೆ ಇದ್ದಾರೆ ಎಂದರೆ ಅಚ್ಚರಿ ಪಡಬೇಕಿಲ್ಲ. ನಿಜ, ಆಕೆ ಜಯಶ್ರೀ ಉಳ್ಳಾಲ್. ಅವಿಸ್ಟಾ ನೆಟ್ವರ್ಕ್ ಎಂಬ ಸಂಸ್ಥೆಯ ಅಧ್ಯಕ್ಷೆ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಆಕೆ ಪ್ರಸ್ತುತ 5.7 ಬಿಲಿಯನ್ ಡಾಲರ್ ಅಂದರೆ 50,170 ಕೋಟಿ ರೂಪಾಯಿಗಳ ಮಾರುಕಟ್ಟೆ ದರವನ್ನು ಹೊಂದಿರುವ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಾಗತಿಕ ಸಿರಿವಂತರ ಟ್ರ್ಯಾಕಿಂಗ್ ಪಟ್ಟಿಯ ಟ್ರ್ಯಾಕ್ಟರ್ ಮತ್ತು ಜಾಗತಿಕ ಸಿರಿವಂತರ ಟ್ರ್ಯಾಕಿಂಗ್ ಪಟ್ಟಿಯ ಟ್ರ್ಯಾಕರ್ ಹಾಗೂ ಹುರುನ್ ಇಂಡಿಯಾ ರಿಚ್ ಲಿಸ್ಟ್ನಲ್ಲಿ ಅವರು ಭಾರತದ ಮೈಕ್ರೋಸಾಫ್ಟ್ನ ಸಿಇಒ ಆಗಿರುವ ಸತ್ಯ ನಾಡೆಲ್ಲಾ ಹಾಗೂ ಗೂಗಲ್ ಸಂಸ್ಥೆಯ ಸಿಇಒ ಆಗಿರುವ ಸುಂದರ್ ಪಿಚೈ ಅವರ ಒಟ್ಟು ಆಸ್ತಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಆಸ್ತಿಯನ್ನು ಹೊಂದಿದ್ದಾರೆ. ಲಂಡನ್ನಲ್ಲಿ ಹುಟ್ಟಿದ ಹಾಗೂ ಭಾರತದ ನವದೆಹಲಿಯಲ್ಲಿ ಬೆಳೆದ ಜಯಶ್ರೀ ಉಳ್ಳಾಲ ಅವರು ನಂತರ ಅಮೆರಿಕಾಗೆ ತೆರಳಿ ಅಲ್ಲಿಯೇ ತಮ್ಮ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ನ ಓದಿ ಮುಂದುವರೆಸಿದ್ರು. ಅವಿಸ್ಟಾ ನೆಟ್ವರ್ಕ್ ಅನ್ನ ಮುನ್ನಡೆಸೋ ಮುನ್ನ ಸರಿಸುಮಾರು 3 ದಶಕಗಳ ಕಾಲ ಆಕೆ ತಮ್ಮ ಔದ್ಯೋಗಿಕ ಯಾತ್ರೆಯನ್ನ ಸಿಲಿಕಾನ್ ವ್ಯಾಲಿಯಲ್ಲಿ ಮುಂದುವರೆಸಿದ್ರು. ಸಿಸ್ಕೋ ಸಿಸ್ಟಮ್ ಸ್ವಿಚಿಂಗ್ ಮತ್ತು ಡಾಟಾ ಸೆಂಟರ್ ಬಿಸ್ನೆಸ್ಗಳಲ್ಲಿ ಆಕೆ ಕಾರ್ಯನಿರ್ವಹಿಸ್ತಾ ಇದ್ರು. 2008ರಲ್ಲಿ ಆಕೆ ಅವಿಸ್ಟಾ ನೆಟ್ವರ್ಕ್ ಅನ್ನು ಸೇರಿದಾಗ ಅದು ಆಗತಾನೆ ಉದಯೋನ್ಮುಖವಾಗ್ತಾ ಇರೋ ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಒಂದಾಗಿತ್ತು. ಆದರೆ ಜಯಶ್ರೀ ಉಳ್ಳಾಲ ಅವರ ಸಮರ್ಥ ನಾಯಕತ್ವದಲ್ಲಿ ಕಂಪನಿಯು ಅತ್ಯಂತ ಶೀಘ್ರಗತಿಯಲ್ಲಿ ಮುಂದುವರಿಯಿತು. ತೀವ್ರಗತಿಯ ಸಾಫ್ಟ್ವೇರ್ ಡ್ರೈವ್ನ ನೆಟ್ವರ್ಕಿಂಗ್ ತಂತ್ರಜ್ಞಾನ ಮುಂದುವರೆದ ಕಂಪನಿಯು ಕ್ಲೌಡ್ ಕಂಪ್ಯೂಟರಿಂಗ್ ಮತ್ತು ಎಐ ಇನ್ಫ್ರಾಸ್ಟ್ರಕ್ಚರ್ ವಲಯದಲ್ಲಿ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಗಳಿಸಿತು. ಅವರ ನಿರ್ಣಯದಾಯಕವಾದ ನಾಯಕತ್ವವು ಕಂಪನಿಯ ಬೆಳವಣಿಗೆಯಲ್ಲಿ ಗುರುತರ ಪಾತ್ರವನ್ನು ವಹಿಸಿತು. ಪರಿಣಾಮವಾಗಿ ಆಕೆ ಅತಿ ಹೆಚ್ಚಿನ ಸಂಪತ್ತನ್ನು ಗಳಿಸೋಕೆ ಕಾರಣವಾಯಿತು. ಜಯಶ್ರೀ ಉಳ್ಳಾಲ ಅವರ ಯಶೋಗಾಥೆಯು ನಮಗೆ ಬಹುದೊಡ್ಡ ಯಶಸ್ಸಿನ ಪಾಠಗಳನ್ನು ಕಲಿಸುವಲ್ಲಿ ಸಹಾಯಕವಾಗಿದೆ. ಯಶಸ್ಸು ಅನ್ನೋದು ಹಲವಾರು ವರ್ಷಗಳ ದೂರದೃಷ್ಟಿತ್ವ, ಮುಂದಾಳತ್ವ ಹಾಗೂ ನಿರಂತರ ನಾಯಕತ್ವದ ಫಲವಾಗಿ ನಮಗೆ ದೊರೆಯುತ್ತೆ. ಗ್ರಾಹಕ ತಂತ್ರಜ್ಞಾನದ ಹಿಂದೆ ನಮಗೆ 100 ಮುಖಗಳು ದೊರೆಯಬಹುದು. ಆದರೆ ಜಯಶ್ರೀ ಉಳ್ಳಾಲರು ತಂತ್ರಜ್ಞಾನದ ನಿರ್ಮಾಣದ ಮೂಲಕ ಶಕ್ತಿ, ಹಣ ಹಾಗೂ ಸೇವೆ ವಲಯವನ್ನು ಹೇಗೆ ವಿಸ್ತರಿಸಬಹುದು ಅನ್ನೋದನ್ನು ನಮಗೆ ತೋರುತ್ತದೆ. ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಕ್ತಿ ಹಾಗೂ ಕ್ಲೌಡ್ ಕಂಪ್ಯೂಟರ್ ಸೇವೆಗಳು ಅಸಾಧಾರಣವಾದ ಪರಿಣಾಮವನ್ನು ಜಾಗತಿಕ ಮಾರುಕಟ್ಟೆಯಲ್ಲಿ ಬೀರಿದ್ದು ಇದಕ್ಕೆ ನಮ್ಮ ಭಾರತೀಯ ಸಂಜಾತ ಜಯಶ್ರೀ ಉಳ್ಳಾಲ ಕಾಣಿಕೆಯೂ ಇದೆ ಎಂಬುದು ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ.
0: ಇದುವರೆಗೆ ವೀಣಾ ಹೇಮಂತಗೌಡ ಪಾಟೀಲ್ ಅವರ ಬರಹವನ್ನು ವೀಣಾವಾಣಿ ಕಾರ್ಯಕ್ರಮದಲ್ಲಿ ಕೇಳಿದಿರಿ.

ಸಹಕಾರ ಸಮುದಾಯ ರೇಡಿಯೋದಲ್ಲಿ ಈಗ ಕಾರ್ಯಕ್ರಮ ರೈತ ಬಂಧು. ಹಿಂಗಾರು ಬೆಳೆಯಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆಯ ಕುರಿತು ಡಾ. ಚೇತನ್ ಬಾಬು ಅವರಿಂದ ಮಾಹಿತಿ ಕೇಳೋಣ.

ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಹಿಂಗಾರು ಬೆಳೆಗಳಲ್ಲಿ ಬೀಜೋಪಚಾರದ ಮಹತ್ವ ಮತ್ತು ರಸಗೊಬ್ಬರಗಳ ಉಪಯುಕ್ತ ಬಳಕೆ. ಬೀಜೋಪಚಾರ ಎಂದರೆ ಬಿತ್ತನೆಗೆ ಉಪಯೋಗಿಸುವ ಯಾವುದೇ ಬಿತ್ತನೆ ಬೀಜವನ್ನು ಬೀಜದಿಂದ ಹರಡುವ ರೋಗಗಳು ಮತ್ತು ಕೀಟಗಳು ಹರಡದಂತೆ ಬಿತ್ತನೆಯ ಹಂತದಲ್ಲಿ ಕಡಿಮೆ ಪ್ರಮಾಣದ ರಾಸಾಯನಿಕ ಮತ್ತು ಜೈವಿಕ ಕೀಟನಾಶಕಗಳ ವಸ್ತುಗಳನ್ನು ಉಪಯೋಗಿಸಿ ತಡೆಯುವಂತೆ ಮಾಡುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಬೀಜೋಪಚಾರ ಏನಂದ್ರೆ, ಇವಾಗ ಬಿತ್ತನೆಗಿಂತ ಮುಂಚೆ ಬಿತ್ತನೆ ಬೀಜಕ್ಕೆ ಯಾವುದೇ ರಾಸಾಯನಿಕ ಅಥವಾ ಜೈವಿಕ ಕೀಟನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಬಿತ್ತನೆ ಬೀಜಕ್ಕೆ ಲೇಪನ ಮಾಡಿ ಬಿತ್ತುವ ಕ್ರಮಕ್ಕೆ ಬೀಜೋಪಚಾರ ಎಂದು ಕರೆಯುತ್ತೇವೆ. ಈಗ ನಾವು ಹಿಂಗಾರು ಬೆಳೆಗಳಲ್ಲಿ ಯಾವ್ಯಾವ ರಾಸಾಯನಿಕಗಳು ಯಾವ ಯಾವ ಜೈವಿಕ ಗೊಬ್ಬರಗಳು ಬಳಸಿ ಬೀಜೋಪಚಾರ ಮಾಡಬೇಕೆಂದು ತಿಳಿದುಕೊಳ್ಳುತ್ತ ಹೋಗೋಣ ಮತ್ತು ಅದರ ಮಹತ್ವವನ್ನು ನೋಡ್ತಾ ಹೋಗೋಣ. ಮೊದಲು ಜೋಳ. ಇದರಲ್ಲಿ ಬೀಜೋಪಚಾರಕ್ಕೆ ಬಳಸುವ ರಾಸಾಯನಿಕಗಳೆಂದರೆ 8% ಮೆಟಲಾಕ್ಸಿಲ್ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಗ್ರಾಂ ಮೆಟಲಾಕ್ಸಿಲ್ ಪುಡಿಯನ್ನು ಬಳಸಿ ಉಪಚರಿಸಬೇಕು ಅಥವಾ 2 ಗ್ರಾಂ ಗಂಧಕ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಬೇಕು ಮತ್ತು ಕೀಟನಾಶಕವಾದ 2 ಮಿಲಿಲೀಟರ್ ಕ್ಲೋರೋಪೈರಿಪಸ್ 35 EC ಅನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ 1 ಕಿಲೋಗ್ರಾಂ ಬೀಜವನ್ನು ಸಿದ್ಧಪಡಿಸಿ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಮೊದಲು ಯಾವುದೇ ಬೀಜೋಪಚಾರ ಮಾಡುವಾಗ ನಾವು ರಾಸಾಯನಿಕ ಪದಾರ್ಥಗಳನ್ನು ಮೊದಲು ಉಪಚರಿಸಿ ತದನಂತರ ಅವುಗಳನ್ನು ಒಣಗಿಸಿದ ನಂತರ ನಾವು ಜೈವಿಕ ಗೊಬ್ಬರಗಳನ್ನು ಅಥವಾ ಜೈವಿಕ ಕೀಟನಾಶಕಗಳನ್ನು ಉಪಚರಿಸಲು ಉಪಯೋಗಿಸಬೇಕು. ಈಗ ರಾಸಾಯನಿಕಗಳ ನಂತರ 20 ಗ್ರಾಂ ಅಜೋಸ್ಪಿರಿಲಂ ಎನ್ನುವ ಅಣುಜೀವಿ ಗೊಬ್ಬರದಿಂದ ಪ್ರತಿ ಎಕರೆಗೆ ಬೇಕಾಗುವ 3 kg ಈ ಬಿತ್ತನೆ ಬೀಜವನ್ನು ಲೇಪನ ಮಾಡಿ ಬಿತ್ತಬೇಕು. ಹೀಗೆ ಮಾಡಿದರೆ ಏನೇನು ಉಪಯೋಗ ಆಗುತ್ತೆ ಅಂದ್ರೆ, ಕೆದಿಗೆ ರೋಗವನ್ನು ನಿಯಂತ್ರಿಸಬಹುದು, ಕಾಡಿಗೆ ರೋಗವನ್ನು ತಡೆಗಟ್ಟಬಹುದು. ಇವುಗಳ ಹಾವಳಿ ತುಂಬಾ ತೀವ್ರತೆ ಅಷ್ಟೊಂದಿರಲ್ಲ. ನಾವು ಒಮ್ಮೆ ನಾವು ಸೀ ಟ್ರೀಟ್ಮೆಂಟ್ ಮಾಡಿ ಬಿತ್ತನೆ ಮಾಡಿದ್ರೆ ಇವುಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಈ ಕ್ಲೋರೋಪೈರಿಪಸ್ ಇಂದ ಮಾಡುವ ಮೂಲಕ ಈ ಸುಳಿನೊಣದ ಬಾಧೆಯನ್ನು ಕಡಿಮೆ ಮಾಡಬಹುದು, ಉತ್ತಮ ಮೊಳಕೆ ಪಡೆಯಬಹುದು. ಹಾಗೂ ಅಣುಜೀವಿ ಗೊಬ್ಬರದಿಂದ ಅಜೋಸ್ಪಿರಲಂದಿಂದ ಬೀಜೋಪಚಾರ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ನಮ್ಮ ಬೆಳೆಗಳಿಗೆ ಒದಗಿಸಿ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು. ಇದು ನಮ್ಮ ಜೋಳದಲ್ಲಿ ಬಳಸುವ ರಾಸಾಯನಿಕಗಳು ಮತ್ತು ಅಣುಜೀವಿ ಗೊಬ್ಬರಗಳ ಬೀಜೋಪಚಾರದ ವಿವರ. ಮತ್ತೆ ಕಡಲೆ ಬೆಳೆಯಲ್ಲಿ ನೋಡ್ತಾ ಹೋಗೋಣ. ನಾವು ಬೀಜೋಪಚಾರಕ್ಕೆ ಈ ಶಿಲೀಂಧ್ರನಾಶಕಗಳಾದ ಕಾರ್ಬೆಂಡೇಜಿಯಂ 2 ಗ್ರಾಂ ಅನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಬೇಕು ಅಥವಾ ಈ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮಾ ವಿರಿಡೆ ಎನ್ನುವ ಜೈವಿಕ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಬೇಕು. ಮತ್ತು ಇದರ ಜೊತೆಗೆ ಈ ಕಡಲೆ ದ್ವಿದಳ ಧಾನ್ಯವಾಗಿದ್ದರಿಂದ ರೈಜೋಬಿಯಂ ಎನ್ನುವ ಅಣುಜೀವಿ ಗೊಬ್ಬರವನ್ನು ಪ್ರತಿ ಎಕರೆಗೆ ಆಗುವ ಬೀಜವನ್ನು 20 ಗ್ರಾಂ ರೈಜೋಬಿಯಂ ಪುಡಿಯಲ್ಲಿ ಲೇಪನ ಮಾಡಬೇಕು. ಹೀಗೆ ನಾವು ಬೀಜೋಪಚಾರ ಮಾಡಿದರೆ ಕಡಲೆ ಬೆಳೆಯಲ್ಲಿ ಸೊರಗು ರೋಗ ಅಂದ್ರೆ ಸಿಡಿ ರೋಗವನ್ನು ಮತ್ತು ಬೇರು ಕೊಳೆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಈ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವ ಮೂಲಕ ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಂಡು ಬೆಳೆಗೆ ಬೆಳವಣಿಗೆ ದೊರಕುವಂತೆ ಮಾಡುತ್ತದೆ ಮತ್ತು ಈ ಹೀರಿಕೊಂಡ ಸಾರಜನಕವು ಎಲ್ಲಾ ಪ್ರಮಾಣ ಬೇರುಗಳು ಹೀರಿಕೊಳ್ಳದೆ ನಮ್ಮ ಭೂಮಿಯಲ್ಲೂ ಸಹ ಉಳಿದುಕೊಳ್ಳುತ್ತದೆ. ಅಂದರೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತವೆ. ಮತ್ತು ಸೂರ್ಯಕಾಂತಿ ಬೆಳೆಯಲ್ಲಿ ನಾವು ಸೂರ್ಯಕಾಂತಿ ಬೆಳೆಯಲ್ಲಿ ಬಿತ್ತುಗಳೆಂದರೆ ಬೀಜವನ್ನು ಬಿತ್ತುವ ಮುನ್ನ 12 ಗಂಟೆಗಳ ಕಾಲ ನಾವು ನೀರಿನಲ್ಲಿ ನೆನೆಸಬೇಕು. ತದನಂತರ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು ಮತ್ತು ಶಿಲೀಂಧ್ರನಾಶಕವಾದ ಮೆಟಲಾಕ್ಸಿಲ್ ಎಂಬ ಪುಡಿಯನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 6 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಮತ್ತೊಂದು ಶಿಲೀಂಧ್ರನಾಶಕವೆಂದರೆ ಮ್ಯಾಂಕೋಜೆಬ್ ಎನ್ನುವ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂನಂತೆ ಬಳಸಿ ಉಪಚರಿಸಬೇಕು. ಇದಾದ ನಂತರ ನಾವು ಬಿತ್ತನೆ ಮಾಡಬೇಕು. ಹೀಗೆ ಮಾಡಿದರೆ ಸೂರ್ಯಕಾಂತಿಯಲ್ಲಾಗುವ ಉಪಯೋಗಗಳೆಂದರೆ ಉತ್ತಮ ಬೀಜ ಮೊಳಕೆಯಾಗಲನ್ನು ಪಡೆಯಬಹುದು, ಕೇದಿಗೆ ರೋಗವನ್ನು ನಿಯಂತ್ರಿಸಬಹುದು ಮತ್ತು ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗವನ್ನು ನಾವು 50%-ರಷ್ಟು ಪ್ರಮಾಣ ಕಡಿಮೆ ಮಾಡಬಹುದು. ಮತ್ತೊಂದು ಹಿಂಗಾರು ಬೆಳೆ ಎಂದರೆ ಗೋಧಿ. ಗೋಧಿಯನ್ನು ಬಿತ್ತುವ ಮೊದಲು ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕಾರ್ಬೆಂಡೇಜಿಯಂ WP ಎನ್ನುವ ಶಿಲೀಂಧ್ರನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಬೇಕು ಅಥವಾ ಪ್ರತಿ ಗ್ರಾಂ ಬೀಜಕ್ಕೆ 6 ಗ್ರಾಂ ಟ್ರೈಕೋಡರ್ಮಾ ಎನ್ನುವ ಜೈವಿಕ ಶಿಲೀಂಧ್ರನಾಶಕವನ್ನು ಉಪಚರಿಸಲು ಬಳಸಬೇಕು. ಇದನ್ನು ಹೊರತುಪಡಿಸಿ ಈ ಜೈವಿಕ ಗೊಬ್ಬರಗಳೆಂದರೆ ದ್ರವರೂಪದ ಅಜೋಸ್ಪಿರಿಲಂ ಎನ್ನುವ ಅಣುಜೀವಿ ಗೊಬ್ಬರವನ್ನು 80 ಮಿಲಿಲೀಟರ್ ಹಾಗೂ ದ್ರವರೂಪದ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನು 80 ಮಿಲಿಲೀಟರ್ ಬಳಸಿ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ಇದರಲ್ಲಿ ನಾವು ಬುಡಕೊಳೆ ರೋಗ ಮತ್ತು ಕಾಡಿಗೆ ರೋಗವನ್ನು ನಾವು ಕಡಿಮೆ ಹತೋಟಿಯಲ್ಲಿ ಇಡಬಹುದು ಮತ್ತು ಹೆಚ್ಚಿನ ನಮ್ಮ ಸಾರಜನಕ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಮತ್ತು ಹತ್ತಿ ಬೆಳೆ. ಹತ್ತಿ ಬೆಳೆಯಲ್ಲಿ ಬೀಜೋಪಚಾರ ಮಾಡಲು ಕೀಟನಾಶಕವಾದ ಇಮ್ಡಾಕ್ಲೋಪ್ರಿಡ್ 70 WP ಎಂಬ ಕೀಟನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಬೇಕು. ಅಂದರೆ 10 ಮಿಲಿಲೀಟರ್ ಇಮ್ಡಾಕ್ಲೋಪ್ರಿಡ್ ಬಳಸಿ ಬೀಜೋಪಚಾರ ಮಾಡಬೇಕು. ಅಥವಾ ಟ್ರೈಕೋಡರ್ಮಾ ಎಂಬ ಜೈವಿಕ ಶಿಲೀಂಧ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂನಂತೆ ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಯಾವುದೇ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಬೆಳೆಗೆ ನಾವು ಬೀಜೋಪಚಾರ ಮಾಡುವಾಗ ಮೊದಲ
ಅಂತ ಏನಂದ್ರೆ ಮೊದಲು ಯಾವುದೇ ರಾಸಾಯನಿಕ ಶಿಲೀಂದ್ರನಾಶಕ ಅಥವಾ ಕೀಟನಾಶಕಗಳನ್ನು ಬಳಸಿ ನಾವು ಬೀಜೋಪಚಾರ ಮಾಡಿ ಒಂದು 7-8 ಗಂಟೆಗಳ ಕಾಲ ಒಣಗಿಸಿ ತದನಂತರ ನಾವು ಜೈವಿಕ ಕೀಟನಾಶಕ ಅಥವಾ ಜೈವಿಕ ಶಿಲೀಂದ್ರನಾಶಕ ಅಥವಾ ಜೈವಿಕ ಗೊಬ್ಬರಗಳನ್ನು ಬಳಸಿ ಉಪಚರಣೆ ಮಾಡಬೇಕು. ಈ ಹತ್ತಿಯಲ್ಲಿ ಹೀಗೆ ಮಾಡುವ ಮೂಲಕ ಮೊದಲ ಹಂತದಲ್ಲಿ ಬರುವ ರಸ ಹೀರುವ ಕೀಟಗಳನ್ನು ನಿಯಂತ್ರಿಸಬಹುದು ಹಾಗೂ ಸೊರಗು ರೋಗ ಹಾಗೂ ಬೇರು ಕೊಳೆ ರೋಗಗಳನ್ನು ನಿಯಂತ್ರಿಸಬಹುದು. ನಾವು ಯಾವುದೇ ಬೆಳೆಯಲ್ಲಿ ಸಾಮಾನ್ಯವಾಗಿ ಜನರಲ್ ಆಗಿ ಮಾತಾಡ್ಬೇಕಂದ್ರೆ ಸಾಮಾನ್ಯವಾಗಿ ಕ್ಯಾಪ್ಟನ್ ಅಥವಾ ಥೈರಾಮ್ ಎಂಬ ಶಿಲೀಂದ್ರನಾಶಕವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 2-3 ಗ್ರಾಂನಂತೆ ಉಪಚರಿಸಬೇಕು ಮತ್ತು ಜೈವಿಕ ಅಣುಜೀವಿಗಳಾದ ರೈಸೋಬಿಯಂ ಅಜೋಸ್ಪಿರಿಲಂ ಹಾಗೂ ಜೈವಿಕ ಶಿಲೀಂದ್ರನಾಶಕವಾದ ಟ್ರೈಕೋಡರ್ಮ ಶಿಫಾರಸು ಮಾಡಿದ ರಾಸಾಯನಿಕಗಳಿಂದ ಬೀಜೋಪಚಾರಗಳನ್ನು ಮಾಡಿದ ನಂತರ ಬೀಜ ಮತ್ತು ಬೀಜ ಬಿತ್ತುವ ಮುನ್ನ ಉಪಚರಣೆ ಮಾಡಬೇಕು. ಹೀಗೆ ಜೈವಿಕ ಅಣುಜೀವಿಗಳಿಂದ ಬೀಜೋಪಚಾರ ಮಾಡಬೇಕಾದರೆ ಮೊದಲು ಅಂಟು ದ್ರಾವಣ ತಯಾರಿಸಬೇಕು. ಅದಕ್ಕಾಗಿ 4 ಲೀಟರ್ ನೀರಿನಲ್ಲಿ 25 ಗ್ರಾಂನಷ್ಟು ಬೆಲ್ಲ ಅಥವಾ 250 ಗ್ರಾಂನಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಆರಿಸಬೇಕು. ಅಂಟು ತಯಾರಿಸಿದ ನಂತರ ತಯಾರಿಸಿದ ಅಂಟನ್ನು ನಾವು ನಮ್ಮ ಜೈವಿಕ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಿ ನಾವು ಒಂದು ನೆಲದ ಮೇಲೆ ಬಿತ್ತನೆ ಬೀಜವನ್ನು ಸುರಿಸಿ ಅದರಿಂದ ನಾವು ಈ ಅಂಟು ಪದಾರ್ಥ ಮತ್ತು ಜೈವಿಕ ಗೊಬ್ಬರದಿಂದ ಉಪಚರಿಸಿ ಎಲ್ಲಾ ಬಿತ್ತನೆ ಬೀಜಕ್ಕೆ ಸಂಸ್ಕರಿಸಿದ ನಂತರ ಈ ಬಿತ್ತನೆ ಬೀಜವನ್ನು ಸ್ವಲ್ಪ ಹೊತ್ತು ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆಗೆ ಉಪಯೋಗಿಸಿಕೊಳ್ಳಬೇಕು. ಹೀಗೆ ಮಾಡಿದರೆ ನಾವು ಬೀಜೋಪಚಾರದಿಂದ ಆಗುವ ಉಪಯೋಗಗಳನ್ನು ನೋಡ್ತಾ ಹೋಗೋಣ. ಬೀಜೋಪಚಾರದಿಂದ ಮುಂದೆ ಬೆಳವಣಿಗೆ ಹಂತದಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳನ್ನು ಹತೋಟಿಯಲ್ಲಿಡಬಹುದು ಮತ್ತು ಶೇಕಡಾವಾರು ಬಿತ್ತನೆ ಮೊಳಕೆ ಪ್ರಮಾಣವನ್ನು ಉತ್ತಮವಾಗಿರುತ್ತದೆ ಹಾಗೂ ಸಮಾನದ ಸಸಿಗಳು ಬರುತ್ತವೆ. ಬಲವಾದ ಹಾಗೂ ಆರೋಗ್ಯಕರವಾದ ಸಸಿಗಳು ಬರುತ್ತವೆ. ಬೆಳೆಯಲ್ಲಿ ಕಡಿಮೆ ಖರ್ಚಿನಿಂದ ಹೆಚ್ಚು ಇಳುವರಿ ಪಡೆಯಬಹುದು. ನಾವು ಹೀಗೆ ಕಡಿಮೆ ರಾಸಾಯನಿಕ ಅಥವಾ ಕಡಿಮೆ ಶಿಲೀಂದ್ರನಾಶಕಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಿದಲ್ಲಿ ಮುಂಬರುವ ರೋಗಗಳಿಗೆ ಹೆಚ್ಚು ನಾವು ರಾಸಾಯನಿಕಗಳನ್ನು ಬಳಸಲು ಯಾವುದೇ ರೋಗ ಬರ್ದಿದ್ರೆ ನಮಗೆ ಖರ್ಚಿರಲ್ಲಲ್ವಾ. ಸೊ ಆದ್ದರಿಂದ ನಮಗೆ ಬೀಜೋಪಚಾರ ಮಾಡಿದರೆ ಮುಂಬರುವ ರೋಗಗಳನ್ನು ಕಡಿಮೆ ಮಾಡಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ನಮಗೆ ಬೆಳೆಗೆ ಬೆಳೆಯುವ ಖರ್ಚನ್ನು ಕಡಿಮೆ ಮಾಡುತ್ತದೆ. ಬೀಜಗಳು ಕೊಳೆಯುವುದು ಹಾಗೂ ಸಸಿಗಳು ಸಾಯುವುದು ನಿಲ್ಲುತ್ತದೆ. ಬೆಳೆಗೆ ಬರುವ ರೋಗ ಹಾಗೂ ಕೀಟಗಳಿಗೆ ಖರ್ಚು ಮಾಡುವ ಹಣ ಉಳಿತಾಯ ಮಾಡಬಹುದು ಮತ್ತು ಬೀಜೋಪಚಾರದಿಂದ ಬೀಜದಿಂದ ಬರುವ ಅಥವಾ ಮಣ್ಣಿನಿಂದ ಹರಡುವ ರೋಗಗಳನ್ನು ನಾಶಪಡಿಸುತ್ತದೆ. ಈ ಬೀಜೋಪಚಾರದಿಂದ ನಮ್ಮ ಬೆಳೆಯಲ್ಲಿ ಅಥವಾ ದಾಸ್ತಾನು ನಾವು ಗೋಡನ್ಗಳಲ್ಲಿ ಸ್ಟೋರ್ ಮಾಡುವಾಗ ಕೂಡ ನಾವು ಬೀಜೋಪಚಾರ ಮಾಡಿ ಸ್ಟೋರ್ ಮಾಡಿಬಿಟ್ರೆ ಅಲ್ಲಿ ಕಾಳುಗಳಿಗೆ ಯಾವುದೇ ತರಹದ ಶಿಲೀಂದ್ರ ರೋಗ ಬರುವುದಿಲ್ಲ ಅಥವಾ ಯಾವುದೇ ತರಹದ ಸ್ಟೋರೇಜ್ ಪೆಸ್ಟ್ ಅಂತಿರಲ್ಲ ಅದರ ಯಾವುದೇ ಒಂದು ಕೀಡೆ ಬರುವುದಿಲ್ಲ. ಮತ್ತು ಹೀಗೆ ಬೀಜೋಪಚಾರ ಮಾಡಿ ಬಿತ್ತಿದರೆ ವಾತಾವರಣದ ವೈಪರೀತ್ಯದಲ್ಲೂ ಇವಾಗ 1-2 ದಿನ ಮಳೆ ಬರದೇ ಇದ್ರೂ ಕೂಡ ಉತ್ತಮ ಮೊಳಕೆ ಮತ್ತು ಸಸಿಗಳನ್ನು ಪಡೆಯಬಹುದು. ಮತ್ತು ಹೀಗೆ ಬೀಜೋಪಚಾರ ಮಾಡಿದ್ದರಿಂದ ನಾವು ರಾಸಾಯನಿಕ ಬಳಕೆ ಕಡಿಮೆ ಮಾಡಿ ಪರಿಸರದ ಮಾಲಿನ್ಯವನ್ನು ತಡೆಯಬಹುದು. ಇಷ್ಟು ನಾವು ಹಿಂಗಾರು ಬೆಳೆಗಳಲ್ಲಿ ಬೀಜೋಪಚಾರ ಮತ್ತು ಅದರ ಉಪಯೋಗಗಳು. ಈಗ ನಾವು ನೋಡ್ತಾವನ ಹಿಂಗಾರು ಬೆಳೆಗಳಲ್ಲಿ ರಸಗೊಬ್ಬರಗಳ ಉಪಯುಕ್ತ ಬಳಕೆ. ನಾವು ಇಷ್ಟು ಈಗಿನ ಕಾಲದಲ್ಲಿ ಯೂರಿಯಾ DAP ನಮ್ಮ ರೈತರು ಯೂರಿಯಾ DAP ಅನ್ನು ಅತಿ ಹೆಚ್ಚು ಬಳಸಿ ಹೆಚ್ಚು ಹೆಚ್ಚು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಾರ್ಕೆಟಲ್ಲಿ ಕೃತಕ ಡಿಮ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಅವು ಉಪಯೋಗ ಲಭ್ಯವಾಗುವುದಿಲ್ಲ. ಆ ಟೈಮಲ್ಲಿ ಅಂಗಡಿಗಳ ಮುಂದೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಸೊ ಇವುಗಳನ್ನು ಕಡಿಮೆ ಯಾವ ತರ ಮಾಡಬೇಕು, ಈ ರಸಗೊಬ್ಬರಗಳನ್ನು ಉಪಯುಕ್ತವಾಗಿ ಯಾವ ತರ ಮಾಡ್ಕೋಬೇಕು ಈಗ ನೋಡ್ತಾ ಹೋಗೋಣ. ಹಿಂಗಾರು ಹಂಗಾಮು ಇನ್ನೇನು ಪ್ರಾರಂಭವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂಬರುವ ಹಿಂಗಾರು ಬೆಳೆಗಳಲ್ಲಿ ರಸಗೊಬ್ಬರ ನಿರ್ವಹಣೆ ಮತ್ತು ಉಳಿತಾಯ ಬಹುಮುಖ್ಯವಾಗಿದೆ. ಹಿಂಗಾರು ಹಂಗಾಮು ಪ್ರಾರಂಭವಾಗುವ ಹಂತದಲ್ಲಿರುವುದರಿಂದ ಕೃಷಿ ಕಾರ್ಯಗಳು ಚುರುಕಾಗಿ ಸಾಗಬೇಕಾಗಿದೆ. ಇದರೊಟ್ಟಿಗೆ ಬೆಳೆಗೆ ಬೇಕಾಗುವ ಬೀಜ ರಸಗೊಬ್ಬರಗಳು ಖರೀದಿ ಹಾಗೂ ಸಂಗ್ರಹಣೆಯತ್ತ ರೈತರು ತಮ್ಮನ್ನು ತೊಡಗಿಸಿಕೊಳ್ಳಬೇಕಾಗಿದೆ. ಬೆಳೆಯ ಯೋಜನಾನುಸಾರ ಆಯಾ ಬೆಳೆಗೆ ಎಕರೆಗೆ ಬೇಕಾಗುವ ಪೋಷಕಾಂಶಗಳ ಬಗ್ಗೆ ಹಾಗೂ ಪೋಷಕಾಂಶಗಳನ್ನು ಒದಗಿಸಲು ಬೆಳೆಗೆ ಹಾಕಬೇಕಾದ ತಿಳುವಳಿಕೆ ರಸಗೊಬ್ಬರಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಪಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಮಾಹಿತಿ ಪಡೆದು ಮುಂದುವರೆಯುವುದು ಸೂಕ್ತ. ಆಯಾ ಬೆಳೆಗೆ ಒದಗಿಸುವ ಪೋಷಕಾಂಶಗಳನ್ನು ಇಂತಹದೇ ರಸಗೊಬ್ಬರದಿಂದ ಹಾಕಬೇಕೆಂದೇನಿಲ್ಲ. ಒಳ್ಳೆಯ ಬೆಳೆಯು ತನಗೆ ಬೇಕಾದ ಪೋಷಕಾಂಶಗಳನ್ನು ಯಾವ ರೂಪದ ಗೊಬ್ಬರದಲ್ಲಿ ಹಾಕಿದರೂ ಬೇರೆಗಳಿಂದ ಒಂದೇ ರೂಪದಲ್ಲಿ ಇರಿಕೊಳ್ಳುತ್ತದೆ. ಉದಾಹರಣೆಗೆ ನಾವು ಸಾರ್ವಜನಿಕ ಸೋರ್ಸ್ ಆಗಿ ಯೂರಿಯಾ ಬಳಸಿದ್ರು ಒಂದೇ ರೀತಿ, ಅಮೋನಿಯಂ ಸಲ್ಫೇಟ್ ಬಳಸಿರೋ ಕಾಂಪ್ಲೆಕ್ಸ್ ಬಳಸಿದ್ರು ಒಂದೇ ರೀತಿ, ಯಾವುದೇ ರೀತಿಯ ರಸಗೊಬ್ಬರ ಬೆಳೆಗೆ ಹಾಕಿದ್ರು ಆ ಒಂದು ಬೆಳೆ ಹೀರ್ಕೊಳ್ಳೋದು ನೈಟ್ರೇಟ್ ಫಾರ್ಮ್ NO3 ಫಾರ್ಮ್ ಅಥವಾ ಅಮೋನಿಯಂ ಫಾರ್ಮರ್ ಮಾತ್ರ ಅದು ಬೆಳೆ ಬೇರುಗಳು ಹೀರ್ಕೊಳ್ತವೆ. ಸೊ ನಾವು ಇಂತಹದ್ದೇ ರಸಗೊಬ್ಬರ ಬೇಕೆಂದು ನಾವು ಆಟ ಮಾಡಬಾರದು. ಆದ್ದರಿಂದ ಕೆಲವೊಮ್ಮೆ ಕಡಿಮೆ ಪ್ರಮಾಣದಲ್ಲಿ ಲಭ್ಯವಿರುವ ರಸಗೊಬ್ಬರಕ್ಕೆ ಎಲ್ಲರೂ ಬೇಡಿಕೆ ಇಟ್ಟು ಅದೇ ಗೊಬ್ಬರ ಬೇಕು ಎಂದು ಪಟ್ಟಿಡಿದು ಕೃತಕ ಅಭಾವಕ್ಕೆ ಕಾರಣವಾಗುತ್ತಾರೆ. ಅಂದ್ರೆ ಲಾಸ್ಟ್ ಮುಂಗಾರಿನಲ್ಲಿ ನೋಡಬಹುದು ನಾವು ಯೂರಿಯಾ ಎಲ್ಲಾ ರೈತರು ಮೆಕ್ಕೆಜೋಳ ಬೆಳೆದು ಯೂರಿಯಾನೇ ಬೇಕು, ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಯಾರು ಬಳಸದೇ ಯೂರಿಯಾನೇ ಬೇಕು ಅಂತೇಳಿ ಯೂರಿಯಾ ಅಷ್ಟು ಡಿಮ್ಯಾಂಡ್ ಆಗಿತ್ತು. ಈ ತರ ಕೃತಕ ಅಭಾವ ಅಂದ್ರೆ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ಇದಕ್ಕೆ ಪರ್ಯಾಯವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯ ಇರುವ ಅಥವಾ ಇತರ ರಸಗೊಬ್ಬರಗಳನ್ನು ಆಯಾ ಬೆಳೆಗೆ ಬೇಕಾದ ಪೋಷಕಾಂಶಗಳ ಆಧಾರದ ಮೇಲೆ ಲೆಕ್ಕಾಚಾರ ಮಾಡಿ
ಒಂದು ಅಥವಾ ಎರಡು ರಸಗೊಬ್ಬರಗಳನ್ನು ಕೂಡಿಸಿ ಬಿತ್ತನೆ ಮಾಡಬಹುದು. ಅಂದ್ರೆ ಈ ಯೂರಿಯಾ DAP ಪರ್ಯಾಯ ಇದು ತುಂಬಾ ಕಾಂಪಿಟೇಷನ್ ಇರುತ್ತೆ. ಇದರ ಪರ್ಯಾಯವಾಗಿ ನಾವು ಕಾಂಪ್ಲೆಕ್ಸ್ ಗೊಬ್ಬರಗಳು ಅಥವಾ ಅಮೋನಿಯಂ ಸಲ್ಫೇಟ್ ಅಥವಾ SSP ಅಂತ ಗೊಬ್ಬರಗಳನ್ನು ಬಳಸಿ ನಾವು ಇದನ್ನು ಕೂಡಿಸಿಯೂ ಬಿತ್ತನೆ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ರಸಗೊಬ್ಬರಗಳ ಸಾಮರ್ಥ್ಯ, ಸಮರ್ಥ ಬಳಕೆ ಹಾಗೂ ರಸಗೊಬ್ಬರಗಳ ಉಳಿತಾಯಕ್ಕೆ ಸಾಧ್ಯವಾಗುವ ಕೆಲವು ಕ್ರಮಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಸಾಮಾನ್ಯವಾಗಿ ಬೆಳೆಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳು ಎಂದರೆ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಳೆ ಗೊಬ್ಬರ ಹಾಗೂ ವಿವಿಧ ಹಿಂಡಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತುವಾಗ ಅಥವಾ ಬಿತ್ತುವ ಪೂರ್ವದಲ್ಲಿ ಕೂರಿಗೆ ಸಾಲುಗಳಲ್ಲಿ ಒದಗಿಸುವುದರಿಂದ ಕ್ರಮೇಣ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬಹುದು ಹಾಗೂ ನಾವು ಭೂಮಿಗೆ ಹಾಕಿದ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕೊಟ್ಟಿಗೆ ಗೊಬ್ಬರಗಳನ್ನು ಹೊರತುಪಡಿಸಿ ನಮಗೆ ಇನ್ನೂ ಸಾವಯವ ಗೊಬ್ಬರಗಳು ಬಳಕೆ ಇದೆ. ಸಕ್ಕರೆ ಕಾರ್ಖಾನೆಯ ಪ್ರೆಸ್ ಮಡ್ ಉಪಯೋಗಿಸಿ ತಯಾರಿಸಿದ ಬಯೋ ಕಾಂಪೋಸ್ಟ್ ಅನ್ನು ಬಳಸುವುದರಿಂದ ರಸಗೊಬ್ಬರಗಳ ಪ್ರಮಾಣ ಕಡಿತ ಮಾಡಲು ಸಾಧ್ಯ. ಈ ಸಕ್ಕರೆ ಕಾರ್ಖಾನೆಯ ಪ್ರೆಸ್ ಮಡ್ ಕಾಂಪೋಸ್ಟ್ ನಲ್ಲಿ ರಂಜಕ ಪ್ರಮಾಣವನ್ನು ಹೆಚ್ಚಾಗಿರುವುದರಿಂದ ಇದನ್ನು ಬಳಸಿ ನಾವು DAP ಅನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು ಹಾಗೂ ರೈಜೋಬಿಯಂ, ಅಜೋಸ್ಪಿರಿಲಂ ಹಾಗೂ ಅಜಿಟೋಬ್ಯಾಕ್ಟರ್ ಎಂಬ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ 25% ಸಾರಜನಕವನ್ನು ಉಳಿತಾಯ ಮಾಡಬಹುದು ಹಾಗೂ ರಂಜಕ ಕರಗಿಸುವ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಅಥವಾ ಸಾವಯವ ಗೊಬ್ಬರದೊಂದಿಗೆ ಭೂಮಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿರುವ ಬೆಳೆಗೆ ಅಲಭ್ಯ ರಂಜಕವನ್ನು ಅಂದ್ರೆ ಈ ನಾರ್ಮಲ್ ಆಗಿ ರಂಜಕ ಫಾಸ್ಫರಸ್ ಅನ್ನೋದು ಮಣ್ಣಲ್ಲಿರುತ್ತೆ ಬಟ್ ಅದು ಗಟ್ಟಿಯಾಗಿರುತ್ತದೆ ಅದನ್ನು ಕರಗಿಸಲು ನಾವು ಈ ರಂಜಕ ಕರಗಿಸುವ ಜೈವಿಕ ಅಣುಜೀವಿಯನ್ನು ಬಳಸಿ ಅದನ್ನು ಕರಗಿಸಿ ನಮ್ಮ ಬೆಳೆಗೆ ಪೂರೈಕೆ ಆಗುವಂತೆ ಮಾಡಬಹುದು. ಮತ್ತೊಂದು ಅತಿ ಕಡಿಮೆ ಬೆಳೆಯಲ್ಲಿ ಸಿಗುವ ರಂಜಕ ಗೊಬ್ಬರವೆಂದರೆ ರಾಕ್ ಫಾಸ್ಫೇಟ್ ಅಂದ್ರೆ ಶಿಲಾರಂಜಕ. ಇದರ ಜೊತೆಗೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾದಿಂದ ಉಪಚರಿಸಿ ಬೆಳೆಗೆ ಹಾಕುವುದರಿಂದ ಮಣ್ಣಿನಲ್ಲಿ ರಂಜಕದ ಲಭ್ಯತೆಯನ್ನು ಹೆಚ್ಚು ಮಾಡಬಹುದು. ರಸಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳೊಂದಿಗೆ ಬೆರೆಸಿ ಸಾಲಿನಲ್ಲಿ ಹಾಕುವುದರಿಂದ ಗೊಬ್ಬರದ ಬಳಕೆ ಸಾಮರ್ಥ್ಯ ಹೆಚ್ಚುತ್ತದೆ. ಶಿಫಾರಸು ಮಾಡಿದ ಸಾರಜನಕವನ್ನು ಆಯಾ ಬೆಳೆಯನ್ನು ಅನುಸರಿಸಿ ಬಿತ್ತನೆ ಸಮಯದಲ್ಲಿ 10-20% ಒದಗಿಸಬೇಕು. ಉಳಿದ ರಸಗೊಬ್ಬರಗಳನ್ನು ಬೆಳೆಯ 30 ದಿನಕ್ಕೊಮ್ಮೆ 2-3 ಕಂತುಗಳಲ್ಲಿ ಕೊಡುವುದು ಸೂಕ್ತ. ಈ 2-3 ಕಂತುಗಳು ನಾವು ನೀರಾವರಿ ಪದ್ಧತಿಯಲ್ಲಿ ಬೆಳೆಯುವಾಗ ಕೊಡಬಹುದು. ಆದರೆ ನಾವು ಮಳೆಯಾಶ್ರಿತದಲ್ಲಿ ಬೆಳೆಯುವಾಗ ನಾವು ಎಲ್ಲಾ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಕೊಡಬೇಕು ಅಥವಾ ನಮಗೆ 30 ದಿನಗಳ ನಂತರ ಯಾವುದೇ ಭೂಮಿಯಲ್ಲಿ ತೇವಾಂಶವನ್ನು ನೋಡಿಕೊಂಡು ನಾವು 2 ಕಂತುಗಳಲ್ಲಿ ಕೊಡಬಹುದು. ವಿವಿಧ ಬೆಳೆಗಳಲ್ಲಿ 2% ಯೂರಿಯಾ ಅಥವಾ DAP ದ್ರಾವಣವನ್ನು ಸಿಂಪಡಿಸುವುದರಿಂದ ಸಾರಜನಕ ಹಾಗೂ ರಂಜಕ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದು. ನಾವು ಬೆಳೆ ಆಗಲೇ ಬೆಳವಣಿಗೆ ಹೊಂದಿದೆ ಆ ಟೈಮಲ್ಲಿ ನಮ್ಗೆ ಯಾವುದೇ ಒಂದು ಈ ಪೋಷಕಾಂಶಗಳ ಕೊರತೆ ಕಂಡು ಬಂದಲ್ಲಿ ಯೂರಿಯಾ ಅಥವಾ DAP ದ್ರಾವಣವನ್ನು 2% ಅಂದ್ರೆ ಪ್ರತಿ ಲೀಟರ್ಗೆ 20 ಗ್ರಾಂನಷ್ಟು ಯೂರಿಯಾ ಅಥವಾ DAP ಬೆರೆಸಿ ಸಿಂಪಡಣೆ ಮಾಡಿದರೆ ಈ ಸಾರಜನಕ ಮತ್ತು ರಂಜಕದ ಕೊರತೆಯನ್ನು ನಾವು ನೀಗಿಸಬಹುದು. ಸಮತೋಲನ ಪೋಷಕಾಂಶಗಳನ್ನು ಲಭ್ಯವಿರುವ ವಿವಿಧ ರಸಗೊಬ್ಬರಗಳಿಂದ ಪೋಷಕಾಂಶಗಳ ಪ್ರಮಾಣ ಮೇಲೆ ಲೆಕ್ಕಿಸಿ ಆಯಾ ಗೊಬ್ಬರಗಳ ಮಿಶ್ರಣವನ್ನು ಬೆಳೆಗೆ ಹಾಕಬೇಕು. ಎಲ್ಲಾ ಪ್ರಮಾಣದ ಗೊಬ್ಬರಗಳನ್ನು ಬಿತ್ತುವಾಗಲೇ ಹಾಕಬೇಕೆಂದಿಲ್ಲ. ಮಣ್ಣಿನಲ್ಲಿ ತೇವಾಂಶದ ಲಭ್ಯತೆ ಪ್ರಮಾಣದ ಆಧಾರದ ಮೇಲೆ 2-3 ಕಂತುಗಳಲ್ಲಿ ಹಾಕುವುದರಿಂದ ರಸಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದು. ಹೀಗಾಗಿ ಬಿತ್ತುವಾಗಲೇ ಎಲ್ಲಾ ಪ್ರಮಾಣದ ರಸಗೊಬ್ಬರಗಳನ್ನು ಖರೀದಿಸಿ ಸಂಗ್ರಹಿಸಿಟ್ಟು ಅನವಶ್ಯಕ ರಸಗೊಬ್ಬರ ಅಭಾವ ಸೃಷ್ಟಿಸುವುದ ಅವಶ್ಯಕತೆ ಇರುವುದಿಲ್ಲ. ಎಕರೆಗೆ 4 ಕ್ವಿಂಟಲ್ ಎರೆಹುಳು ಗೊಬ್ಬರ ಜೊತೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಮತ್ತು 4 ಕೆಜಿ ಕಬ್ಬಿನ ಸಲ್ಫೇಟ್ ಮಿಶ್ರಣ ಮಾಡಿ ಉಪಯೋಗಿಸುವುದರಿಂದ ಸತು ಮತ್ತು ಕಬ್ಬಿನ ಪೋಷಕಾಂಶ ಬಳಕೆ ಸಾಮರ್ಥ್ಯ ಹೆಚ್ಚಿಸಬಹುದು. ಈ ಸತು ಮತ್ತು ಕಬ್ಬಿಣ ಅಂದ್ರೆ ಅತಿ ಹೆಚ್ಚು ಪ್ರಮುಖವಾದ ಲಘು ಪೋಷಕಾಂಶಗಳು, ಯಾವುದೇ ಬೆಳೆಗೆ ಬೇಕಾಗುವ ಲಘು ಪೋಷಕಾಂಶಗಳು. ಸೊ ನಾವು ಪ್ರತಿ ಬೆಳೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಮತ್ತು 4 ಕೆಜಿ ಕಬ್ಬಿಣ ಸಲ್ಫೇಟ್ ನಾವು ಭೂಮಿಗೆ ಸೇರಿಸುವುದರಿಂದ ಯಾವುದೇ ಲಘು ಪೋಷಕಾಂಶಗಳ ಕೊರತೆಯನ್ನು ಕಂಡು ಬರಲು ಸಾಧ್ಯವಿರುವುದಿಲ್ಲ. ಬೆಳೆಗಳ ಬೀಜದ ಗಾತ್ರ ಮತ್ತು ಪ್ರಮಾಣದ ಅನುಸಾರವಾಗಿ ಎಕರೆಗೆ 10 ಕೆಜಿ ಉದಾಹರಣೆಗೆ 1 ಎಕರೆಗೆ 10 ಕೆಜಿ ಬಿತ್ತನೆ ಬೀಜ ಬೇಕಾಗದಾಗ 200 ಗ್ರಾಂ, ಸುಮಾರು 25-30 ಕೆಜಿ ಬಿತ್ತನೆ ಬೀಜ ಬೇಕಾದಾಗ 500 ಗ್ರಾಂ ಅಥವಾ 50-60 ಕೆಜಿ ಬಿತ್ತನೆ ಬೀಜ ಬೇಕಾದಾಗ 1 ಕೆಜಿಯಷ್ಟು ಸೂಕ್ತ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡುವುದು ಉತ್ತಮ. ನೀರಾವರಿ ಆಶ್ರಯದಲ್ಲಿ ದ್ವಿದಳ ಧಾನ್ಯ ಅಥವಾ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ವಿವಿಧ ಏಕದಳ ಧಾನ್ಯಗಳೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಯುವುದರಿಂದ ಸಾರಜನಕ ಗೊಬ್ಬರದಲ್ಲಿ ಉಳಿತಾಯ ಸಾಧ್ಯ. ಹೀಗೆ ಸಮಗ್ರವಾಗಿ ಎಲ್ಲಾ ರೀತಿಯ ಗೊಬ್ಬರ ರಸಗೊಬ್ಬರಗಳನ್ನು ಹಾಗೂ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನು ಹಾಗೂ ಜೈವಿಕ ಗೊಬ್ಬರಗಳನ್ನು ಮತ್ತು ಸಾವಯವ ಗೊಬ್ಬರಗಳು ಮತ್ತು ಇಂಡಸ್ಟ್ರಿ ವೇಸ್ಟ್ ಎಫ್ಲೂಯೆಂಟ್ಸ್ ಅಂತ ಅಂದ್ರೆ ಪ್ರೆಸ್ ಮಡ್ ಅಥವಾ ರಾಕ್ ಫಾಸ್ಫೇಟ್ ಅನ್ನು ಬಳಸುವ ಮುಖಾಂತರ ನಾವು ನಮ್ಮ ಈ ಪೋಷಕಾಂಶಗಳನ್ನು ಉಪಯುಕ್ತವಾಗಿ ಬಳಸಿ ರಸಗೊಬ್ಬರ ಬಳಕೆಯನ್ನು ಕಡಿಮೆ ಮಾಡಬಹುದು. ಈಗ ಪ್ರತಿಯೊಂದು ಬೆಳೆಯಲ್ಲಿ ನಾವು ನೋಡ್ತಾ ಹೋಗೋಣ. ಹಿಂಗಾರಿನ ಸ್ವಲ್ಪ ಕೆಲವು ಪ್ರಮುಖ ಬೆಳೆಗಳಲ್ಲಿ ಯಾವ ರೀತಿ ನಾವು ಈ ಪೋಷಕಾಂಶವನ್ನು ನಿರ್ವಹಣೆ ಮಾಡಲು ಅನುಸರಿಸಬೇಕೆಂದು ನೋಡ್ತಾ ಹೋಗೋಣ. ಮೊದಲು ಹಿಂಗಾರು ಜೋಳ.
ಜೋಳವು ಉತ್ತರ ಕರ್ನಾಟಕದ ಮುಖ್ಯ ಆಹಾರ ಬೆಳೆಯಾಗಿದೆ. ಈ ಬೆಳೆಯನ್ನು ಮುಖ್ಯವಾಗಿ ಮಳೆಯಾಶ್ರಯದಲ್ಲಿ ಹಿಂಗಾರಿನಲ್ಲಿ ಬೆಳೆಯುತ್ತಾರೆ. ಈ ಪ್ರಮುಖವಾಗಿ ಸಂಕರಣ ತಳಿ DCH 4 ಮತ್ತು ಸುಧಾರಿತ ತಳಿ M Maldandi 35-1 ಮತ್ತು Moogooti 5/4/1 ಮತ್ತು DSV 4 ಮತ್ತು DSV 5 ಪ್ರಮುಖವಾದ ಹಿಂಗಾರು ಜೋಳದ ತಳಿಗಳು. ಇವುಗಳನ್ನು ಹೊರತುಪಡಿಸಿ ಇತ್ತೀಚೆಗೆ ಬಿಡುಗಡೆಯಾದ SPV 2217 ಎಂಬುವ ತಳಿಯು ಅತ್ಯಂತ ಸೂಕ್ತವಾದ. ಇದನ್ನು ನಾವು ಡ್ಯುಯಲ್ ಪರ್ಪಸ್ ತಳಿ ಎಂದು ಕರಿತೀವಿ. ನಾವು ಮೇವಾಗಿ ಯೂಸ್ ಮಾಡಬಹುದು ಮತ್ತು ಕಾಳಾಗಿ ಯೂಸ್ ಮಾಡಬಹುದು. ಹೀಗೆ ಹಿಂಗಾರು ಜೋಳದಲ್ಲಿ ಪ್ರತಿ ಎಕರೆಗೆ ಬೇಕಾಗುವ ಬೀಜದ ಪ್ರಮಾಣಕ್ಕೆ 3 kg ಬಿತ್ತನೆ ಬೀಜಕ್ಕೆ 20 g ಅಜೋಸ್ಪಿರಿಲಮ್ ಅನುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಸಾರಜನಕವನ್ನು ಭೂಮಿಯಲ್ಲಿ ಸ್ವೀಕರಿಸುವುದರ ಜೊತೆಗೆ ಶಿಫಾರಸು ಮಾಡಿದ ಸಾರಜನಕದ ಪ್ರಮಾಣದಲ್ಲಿ 25% ಉಳಿತಾಯ ಮಾಡಬಹುದು. ಹಿಂಗಾರು ಬೆಳೆಗೆ ಶಿಫಾರಸು ಮಾಡಿದ 50% ಸಾರಜನಕವನ್ನು ಹಾಗೂ ಪೂರ್ತಿ ರಂಜಕ ಪೊಟ್ಯಾಷ್ ಗೊಬ್ಬರಗಳನ್ನು ಬಿತ್ತುವಾಗ ಕೊಟ್ಟು 50% ಸಾರಜನಕವನ್ನು ಬಿತ್ತಿದ 30 ದಿನಗಳ ನಂತರ ಮೇಲುಗೊಬ್ಬರವಾಗಿ ಕೊಡಬೇಕು. ಮೇಲುಗೊಬ್ಬರವಾಗಿ ಕೊಡುವ ಸಮಯದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು. ರಸಗೊಬ್ಬರದ ಬಳಕೆ ಸಾಮರ್ಥ್ಯ ಹೆಚ್ಚಳಕ್ಕೆ ರಸಗೊಬ್ಬರಗಳನ್ನು ಹೆರಚುವ ಪದ್ಧತಿ ಬದಲಾಗಿ ಬೀಜ ಬಿತ್ತುವ ಕೂರಿಗೆ ಹಿಂದೆ ಪ್ರತ್ಯೇಕವಾದ ಬುಕ್ಕದ ಮೂಲಕ ಭೂಮಿಗೆ ಸೇರಿಸುವುದು ಅಥವಾ ನಾವು ಸೀಡ್ ಕಂ ಫರ್ಟಿಲೈಸರ್ ಡ್ರಿಲ್ ಮುಖಾಂತರ ರಸಗೊಬ್ಬರಗಳನ್ನು ಭೂಮಿಗೆ ಸೇರಿಸಬಹುದು. ಜೋಳ ಬಿತ್ತಿದ ನಂತರ ಕಟ್ಟಿಗೆ ರಂಟೆಯಿಂದ 5-5 meter ಅಂತರದಲ್ಲಿ ಚೌಕುಮಡಿ ಮಾಡುವುದರಿಂದ ಅಂದರೆ 5 meter ಹಗಲ 5 meter ಉದ್ದ ಚೌಕುಮಡಿ ಮಾಡುವುದರಿಂದ ನಂತರ ಬರುವ ಮಳೆ ನೀರು ಭೂಮಿಯಲ್ಲಿ ಇಂಗಿ ತೇವಾಂಶ ಹೆಚ್ಚಾಗಿ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಿ ಇಳುವರಿ ಹೆಚ್ಚಾಗುವಂತೆ ಮಾಡುತ್ತದೆ. ಈ ಪದ್ಧತಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಸಸಿಗಳ ನಾಶವಾಗುವಿಕೆ ಇದ್ದರೂ ಅನಿರ್ದಿಷ್ಟ ತೇವಾಂಶದ ವರ್ಷಗಳಲ್ಲಿ ಅಕಾಲಿಕ ಮಳೆಯ ಉಪಯೋಗವಾಗುವುದು ಮತ್ತು ಸಾಮಾನ್ಯ ವರ್ಷಗಳಲ್ಲಿ ಇಳುವರಿಯಲ್ಲಿ ಯಾವುದೇ ರೀತಿಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಜೋಳದ ಪ್ರತಿ kg ಬೀಜವನ್ನು 1.5 liter ನೀರಿನಲ್ಲಿ 30 g ಕ್ಯಾಲ್ಸಿಯಂ ಕ್ಲೋರೈಡ್ ಬೆರೆಸಿ ಅಥವಾ ಗೋಮೂತ್ರ 25% ಗೋಮೂತ್ರ ದ್ರಾವಣದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ತದನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತುವುದರಿಂದ ಉತ್ತಮ ಬೀಜ ಮೊಳಕೆ ಮತ್ತು ಸಸಿಗಳ ಬೆಳವಣಿಗೆ ಸುಧಾರಿಸಿ ಇಳುವರಿಯ ಪ್ರಮಾಣ ಹೆಚ್ಚಾಗುವುದು. ಇದರ ಜೊತೆಗೆ ಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಾಗುವುದು. ಕಳೆಗಳನ್ನು ಸಕಾಲದಲ್ಲಿ ಹತೋಟಿ ಮಾಡುವುದರಿಂದ ಕಳೆ ಮತ್ತು ಬೆಳೆಯ ಮಧ್ಯದ ಪೈಪೋಟಿಯನ್ನು ಕಡಿಮೆಗೊಳಿಸಿ ರಸಗೊಬ್ಬರ ಬಳಕೆ ಸಾಮರ್ಥ್ಯ ಹೆಚ್ಚಿಸಬಹುದು. ಮತ್ತೊಂದು ಮುಖ್ಯ ಬೆಳೆ ಎಂದರೆ ಗೋಧಿ. ಗೋಧಿಯು ರಾಜ್ಯದ ಪ್ರಮುಖ ಹಿಂಗಾರಿ ಬೆಳೆಯಾಗಿದ್ದು ನೀರಾವರಿ ಮತ್ತು ಕಪ್ಪು ಮಣ್ಣಿನಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೆಯುತ್ತಾರೆ. ಪ್ರಮುಖ ತಳಿಗಳೆಂದರೆ US 304, DWR 1006 ಮತ್ತು DWR 162, DWR 195. ಈ 3 ತಳಿಗಳು ನೀರಾವರಿ ಪ್ರದೇಶಕ್ಕೆ ಉತ್ತಮ ಮತ್ತು ಬಿಜಗ ಹಳದಿ ಕಿರಣ ಅಂದರೆ DWR 137 ಮತ್ತು DWR 2006 ಈ 3 ತಳಿಗಳು ಮಳೆಯಾಶ್ರಿತದಲ್ಲಿ ಉತ್ತಮವಾಗಿ ಬೆಳೆಯುತ್ತವೆ. ಅಂದರೆ ನಮ್ಮ ರಾಜ್ಯದಲ್ಲಿ ಬೆಳೆಸುವ ಪ್ರಮುಖ ತಳಿಗಳು. ನೀರಾವರಿ ಗೋಧಿ ಬೆಳೆಯಲ್ಲಿ ಭೂಮಿ ಸಿದ್ಧವಾದ ಕೂಡಲೇ ಪ್ರತಿ ಎಕರೆಗೆ 20 kg ಸಾರಜನಕ 30 kg ರಂಜಕ ಮತ್ತು 20 kg ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಭೂಮಿಗೆ ಸೇರಿಸಬೇಕು. ಬಿತ್ತನೆಯಾದ 30 ದಿನಗಳ ನಂತರ 20 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ನಂತರ ಪ್ರತಿ ಎಕರೆಗೆ ಬೇಕಾಗುವ ಬಿತ್ತನೆ ಬೀಜಕ್ಕೆ 1200 g ಅಜೋಸ್ಪಿರಿಲಂ ಅನುಜೀವಿ ಅಂದರೆ 1.2 kg ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಿ ಹೀಗೆ ಮಾಡಿದರೆ ಸಾರಜನಕ ಪ್ರಮಾಣವನ್ನು ಉಳಿತಾಯ ಮಾಡಬಹುದು. ನಮಗೆ ಈ ಅಜೋಸ್ಪಿರಿಲಂ ಅನ್ನುವ ಅಣುಜೀವಿಯನ್ನು ದ್ರವ ರೂಪದಲ್ಲೂ ಕೂಡ ನಮಗೆ ಲಭ್ಯವಿರುತ್ತದೆ. ಒಂದು ವೇಳೆ ದ್ರವ ರೂಪ ಇದ್ದಲ್ಲಿ 1 ಎಕರೆ ಬೀಜಕ್ಕೆ 80 ml ಬಳಸಿ ಬೀಜೋಪಚಾರ ಮಾಡಬೇಕು. ನೀರಾವರಿ ಮತ್ತು ಸಕಾಲದಲ್ಲಿ ಕಳೆಗಳ ಹತೋಟಿ ಮಾಡುವುದರಿಂದ ರಸಗೊಬ್ಬರಗಳ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಮರಳು ಭೂಮಿಯಲ್ಲಿ 8-10 ದಿನಗಳಿಗೊಮ್ಮೆ ಹಾಗೂ ಕಪ್ಪು ಭೂಮಿಯಲ್ಲಿ 15 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಮುಖ್ಯವಾಗಿ ನೀರಿನ ಅವಶ್ಯಕತೆ ಬಿತ್ತ 20-25 ದಿನಗಳಲ್ಲಿ. ಈ ಸಮಯ ಕವಲೊಡೆಯುವ ಸಮಯ, ಕವಲೊಡೆಯುವ ಹಂತದಲ್ಲಿ ಹೂ ಬಿಡುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಹೆಚ್ಚಿರುವ ನೀರಿನ ಅವಶ್ಯಕತೆ ಹೆಚ್ಚಿರುವುದರಿಂದ ಈ ಸಮಯದಲ್ಲಿ ತಪ್ಪದೇ ನೀರು ಕೊಡುವುದರಿಂದ ರಸಗೊಬ್ಬರಗಳ ಬಳಕೆಯನ್ನು ಸಮರ್ಥ್ಯವಾಗಿ ಬಳಸಿಕೊಳ್ಳಬಹುದು. ಮತ್ತೊಂದು ಪ್ರಮುಖ ಬೆಳೆ ಎಂದರೆ ನಮ್ಮ ರಾಜ್ಯದ ಕಡಲೆ. ಉತ್ತರ ಕರ್ನಾಟಕದ ಬಹುಮುಖ್ಯವಾದ ಹಿಂಗಾರು ಹಂಗಾಮಿನ ದ್ವಿದಳ ಬೆಳೆಯಾಗಿದ್ದು ಹೆಚ್ಚಾಗಿ ಮಳೆಯಾಶ್ರಯದಲ್ಲಿ ಕಪ್ಪು ಮಣ್ಣಿನಲ್ಲಿ ಮುಂಗಾರು ಬೆಳೆಯ ಕಟಾವಿನ ನಂತರ ಬೆಳೆಯಲಾಗುತ್ತದೆ. ಈ ಕಡಲೆ ಬೆಳೆಯ ಪ್ರಮುಖ ತಳಿಗಳೆಂದರೆ ಹಣ್ಣಿಗೇರಿ 1, JG 11 ಪ್ರಮುಖ ಪ್ರಚಲಿತ ತಳಿಗಳು. ಇದರ ಜೊತೆಗೆ BJD 111/1 ಸಹ ಬಳಸಬಹುದು. ಇವನ್ನು ಹೊರತುಪಡಿಸಿ ಮತ್ತೊಂದು ಪ್ರಮುಖ ತಳಿ ಎಂದರೆ ಜಾಕಿ
92-18. ಈ ತಳಿಯು ರೋಗ ನಿರೋಧಕ ಶಕ್ತಿ ಮತ್ತು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚು ಇಳುವರಿ ಕೊಡುವ ತಳಿಯಾಗಿದ್ದು ನಾವು ಜಾಕಿಯನ್ನು ಬಳಸಲು ನಾವು ಉತ್ತಮ. ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು ಅಂದರೆ 25 kg ಬೀಜವನ್ನು 500 g ಅಂದರೆ 1/2 kg ರೈಸೋಬಿಯಂ ಅಣುಜೀವಿ ಗೊಬ್ಬರದಿಂದ ಉಪಚರಿಸಿ ಬಿತ್ತನೆ ಮಾಡುವುದರಿಂದ 10-30% ಸಾರಜನಕವನ್ನು ಉಳಿತಾಯ ಮಾಡಬಹುದು. ಜೊತೆಗೆ ರಂಜಕ ಕರಗಿಸುವ ಅಣುಜೀವಿ ಅನ್ನು 1/2 kg ಗೊಬ್ಬರದಿಂದ ಬೀಜೋಪಚಾರ ಮಾಡುವುದರಿಂದ ಬೆಳೆಗಳಿಗೆ ಭೂಮಿಯಲ್ಲಿ ಸ್ವೀಕರಣೆಗೊಂಡಿರುವ ಅಂದರೆ ಗಟ್ಟಿ ರೂಪದಲ್ಲಿರುವ ರಂಜಕವನ್ನು ಕರಗಿಸಿ ನಮ್ಮ ಬೆಳೆಗೆ ಒದಗಿಸುತ್ತದೆ. ಹೀಗೆ ಮಾಡುವ ಮೂಲಕ ರಸಗೊಬ್ಬರ ರಂಜಕ ಲಭ್ಯತೆಯನ್ನು ಹೆಚ್ಚಿಸಬಹುದು. ನಾವು ಬೀಜೋಪಚಾರ ಮಾಡೋಕ್ಕಿಂತ ಮೊದಲು ಬೀಜವನ್ನು ಗಟ್ಟಿಗೊಳಿಸಬೇಕು. ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ನಲ್ಲಿ ಅಂದರೆ 1 liter ನೀರಿಗೆ 20 g ಕ್ಯಾಲ್ಸಿಯಂ ಕ್ಲೋರೈಡ್ ಉಪ್ಪನ್ನು ಬಳಸಿ ಆ ದ್ರಾವಣದಲ್ಲಿ 30 ನಿಮಿಷ ನಮ್ಮ ಬೀಜಗಳನ್ನು 8 ಗಂಟೆಗಳ ಕಾಲ ನೆನೆಸಿ ತದನಂತರ ನೆರಳಿನಲ್ಲಿ ಒಣಗಿಸಿ ಬೀಜವನ್ನು ಕಠಿಣಗೊಳಿಸಬೇಕು. ನಾವು ಕಠಿಣಗೊಳಿಸಿದ ನಂತರ ನಾವು ಈ ಬಿತ್ತನೆ ಬೀಜವನ್ನು ಅಣುಜೀವಿಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತನೆಗೆ ಬಳಸಬೇಕು. ಹೀಗೆ ಮಾಡಿದಲ್ಲಿ ತೇವಾಂಶದ ಕೊರತೆಯನ್ನು ತಡೆಗಟ್ಟು ನಾವು ಬೀಜವನ್ನು ಕಠಿಣಗೊಳಿಸಿದರೆ ಮುಂಬರುವ ದಿನಗಳಲ್ಲಿ ಯಾವುದೇ ತೇವಾಂಶದ ಕೊರತೆಯನ್ನು ತಡೆಗಟ್ಟುವುದರ ಜೊತೆಗೆ ರಸಗೊಬ್ಬರ ಬಳಕೆಯನ್ನು ಹೆಚ್ಚಳ ಮಾಡುತ್ತದೆ. ಮತ್ತು ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ 2% ಯೂರಿಯಾ ದ್ರಾವಣ ಅಂದರೆ 1 liter ನೀರಿಗೆ 20 g ಯೂರಿಯಾ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಇಳುವರಿ ಪಡೆಯುವುದು ಮತ್ತು ಸಾರಜನಕದ ರಸಗೊಬ್ಬರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ನೀರಾವರಿ ಕಡಲೆ ಬೆಳೆಯಾದಲ್ಲಿ 2 ಸಲ ನೀರಾವರಿ ಸಾಕು, ಅಂದರೆ ಬಿತ್ತಿದ

ಕೊರತೆಯಿಂದ ನೀರಾವರಿ ಕ್ಷೇತ್ರ ಕಡಿಮೆ ಇದೆ. ಈ ಕುಸುಬೆಯಲ್ಲಿ ಪ್ರಮುಖ ತಳಿಗಳೆಂದರೆ A1, ಅಣ್ಣಿಗೇರಿ 1, S144 ಮತ್ತು ಅಣ್ಣಿಗೇರಿ 2 ಪ್ರಮುಖ ತಳಿಗಳು. ಇತ್ತೀಚೆಗೆ ಬಿಡುಗಡೆಯಾದ A2020 ಅಣ್ಣಿಗೇರಿ 2020 ಅಂದರೆ ಅಣ್ಣಿಗೇರಿ ಗೋಲ್ಡ್ ಮತ್ತು DSAF 1 ಎನ್ನು ತಳಿಗಳು ಉತ್ತಮವಾಗಿ ಹೆಚ್ಚು ಇಳುವರಿ ಕೊಡುವ ತಳಿಗಳಾಗಿರ್ತವೆ. ಮಳೆಯ ಆಶ್ರಯದಲ್ಲಿ ಕುಸುಬೆ ಬಿತ್ತನೆಗೆ ಭೂಮಿ ಸಿದ್ಧವಾದ ಕೂಡಲೇ ಪೂರ್ತಿ ರಾಸಾಯನಿಕ ಗೊಬ್ಬರಗಳನ್ನು ಎಕರೆಗೆ 15 kg ಸಾರಜನಕ, 15 kg ರಂಜಕ ಮತ್ತು 5 kg ಪೊಟ್ಯಾಶ್ ಮತ್ತು 12 kg ಗಂಧಕ ಮತ್ತು 5 kg ಸತುವಿನ ಸಲ್ಫೇಟ್ನನ್ನು ಮಣ್ಣಿನಲ್ಲಿ ಬೆರೆಸಿ ಕೂರಿಗೆ ಸಹಾಯದಿಂದ 60 cm ಸಾಲುಗಳಿಂದ ಸಾಲಿಗೆ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ 30 cm ಕಾಯ್ದುಕೊಂಡು ಬಿತ್ತನೆ ಮಾಡಬೇಕು. ಜೊತೆಗೆ ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 200 g ಅಜೋಸ್ಪಿರಿಲಂ ಜೀವಾಣುವಿನಿಂದ ಉಪಚರಿಸಿ ಬಿತ್ತುವುದರಿಂದ ಶಿಫಾರಸು ಮಾಡಿದ ಸಾರಜನಕ ಗೊಬ್ಬರದ ಪ್ರಮಾಣವನ್ನು 25% ಕಡಿಮೆ ಮಾಡಬಹುದು. ಸತುವಿನ ಸಲ್ಫೇಟ್ ಗೊಬ್ಬರವನ್ನು ಬಿತ್ತುವಾಗ ಪುಡಿ ಮಾಡಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ಪ್ರತ್ಯೇಕವಾಗಿ ನಾವು ಸೀಡ್ ಕಂ ಫರ್ಟಿಲೈಸರ್ ಮುಖಾಂತರ ಮಣ್ಣಿನಲ್ಲಿ ಸೇರಿಸಬಹುದು. ಗಂಧಕವನ್ನು SSP ರೂಪದಲ್ಲಿ ಕೊಡುವುದು ಲಾಭದಾಯಕ. ಒಂದು ವೇಳೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಸಿಗದಿದ್ದಲ್ಲಿ ಪ್ರತಿ ಎಕರೆಗೆ 80 kg ಜಿಪ್ಸಮ್ ಅನ್ನು ಬಳಸುವುದು ಸೂಕ್ತ. ಇದರಿಂದ ಕ್ಯಾಲ್ಸಿಯಂ ಪೋಷಕಾಂಶವನ್ನು ಸಹ ಬೆಳೆಗೆ ಒದಗಿಸಿದಂತಾಗುತ್ತದೆ. ಸರದಿ ಬೆಳೆ ಪದ್ಧತಿಯಲ್ಲಿ ಹೆಸರು ಅಥವಾ ಸೋಯಾ ಅವರೆ ಬೆಳೆ ಬೆಳೆದ ಹೊಲಗಳಲ್ಲಿ ಹಿಂಗಾರಿನಲ್ಲಿ ಕುಸುಬೆ ಬೆಳೆಗೆ ಪ್ರತಿ ಎಕರೆಗೆ 8 kg ಸಾರಜನಕ, 8 kg ರಂಜಕ ಮತ್ತು 4 kg ಪೊಟ್ಯಾಶ್ ಮಾತ್ರ ಒದಗಿಸುವ ಗೊಬ್ಬರಗಳನ್ನು ಕೊಡುವುದರಿಂದ ಗೊಬ್ಬರದ ಮೇಲಿನ 50% ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿಗೆ ಲಾಭವನ್ನು ಪಡೆಯಬಹುದು. ಇಷ್ಟು ಇಂದಿನ ವಿಷಯದ ಸಂಪೂರ್ಣ ವಿವರಣೆ. ಅಂದರೆ ಹಿಂಗಾರು ಬೆಳೆಗಳಲ್ಲಿ ಯಾವ ರೀತಿ ಬೀಜೋಪಚಾರ ಮಾಡಬಹುದು ಮತ್ತು ಯಾವ ರೀತಿ ರಸಗೊಬ್ಬರಗಳನ್ನು ಬಳಸಿ ಉಪಯುಕ್ತವಾಗಿ ಅದರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು.

ಕಥೆ ಔದಾರ್ಯ ಬೇಕು. ಒಂದು ಪಟ್ಟಣ, ಸುಮಾರು 100,000 ಜನಸಂಖ್ಯೆ ಇರುವ ಪಟ್ಟಣ. ಒಂದು ದಿನ ಓಣಿಯಲ್ಲಿ ಸಂಚರಿಸಿ ಕಾಯಿಪಲ್ಲೆ ಮಾರುವ ಮಹಿಳೆ ಕಾಯಿಪಲ್ಲೆ ಮಾರುತ್ತಾ ಬಂದಳು. ಆಗ ಭೀಮನ ತಾಯಿ ಕಾಯಿಪಲ್ಲೆ ಮಾರುವವಳಿಗೆ ಏನಿದೆ ಎಂದು ವಿಚಾರಿಸಿದಾಗ ಸೋರೆಕಾಯಿ, ತೊಂಡೆಕಾಯಿ, ಬೀಟ್ರೂಟ್ ಮೊದಲಾದವುಗಳು. ದರ ವಿವರಿಸಿದಾಗ ಸೋರೆಕಾಯಿ 50 ರೂಪಾಯಿಗೆ 2 ಎಂದಳು. ಭೀಮನ ತಾಯಿ, ಕೊಡುವುದಿದ್ದರೆ ಹೇಳು, 30 ರೂಪಾಯಿಗೆ 2 ಕೊಡು, ಇಲ್ಲದಿದ್ದರೆ ನಿನ್ನ ದಾರಿ ನಿನಗೆ, ಚರ್ಚಿಸಬೇಡ ಎಂದಳು. ಕಾಯಿಪಲ್ಲೆ ಮಾರುವವಳು, ತಾವು ಬಹಳ ಕಡಿಮೆ ರೇಟಿಗೆ ಕೇಳಿದಿರಿ, ನನಗೆ ಕೊಡಲಾಗದು ಎಂದಾಗ ಭೀಮನ ತಾಯಿ, ಸರಿ, ನೀನು ನಿನ್ನ ವ್ಯಾಪಾರಕ್ಕೆ ಬೇರೆಡೆಗೆ ಹೋಗೆಂದರು. ಕಾಯಿಪಲ್ಲೆ ಮಾರುವವಳು ಕೆಲ ದೂರ ಹೋಗಿರಬೇಕು. ಮತ್ತೆ ತಿರುಗಿ ಬಂದಳು. ಅವರ 40 ರೂಪಾಯಿಗೆ 2 ತಗೊಳ್ಳಿ ಎಂದಳು. ಭೀಮನ ತಾಯಿ ಒಂದೇ ಮಾತಿನ ಮಹಿಳೆ, ನಾನು ನನ್ನ ದರ ಹೇಳಿದ್ದೇನೆ, ಬೇಕಾದರೆ ಕೊಡು, ಇಲ್ಲವಾದರೆ ಬಿಡು ಎಂದಳು. ಮತ್ತೆ ಕಾಯಿಪಲ್ಲೆ ಮಾರುವವಳು ಸ್ವಲ್ಪ ದೂರ ಹೋಗಿ ಮತ್ತೆ ಬಂದಳು. ಭೀಮನ ತಾಯಿ ಹೇಳಿದ ರೇಟಿಗೆ 2 ಸೋರೆಕಾಯಿ ಕೊಟ್ಟಳು. ಕಾಯಿಪಲ್ಲೆ ಮಾರುವ ಮಹಿಳೆಗೆ ಹಣ ಕೊಟ್ಟು ಅವಳ ಪುಟ್ಟಿ ಅವಳ ತಲೆಯ ಮೇಲೆ ಹೊರುತ್ತಿದ್ದಾಗ ಆ ಮಹಿಳೆಗೆ ಚಕ್ಕರ್ ಬಂದಂತಾಯಿತು. ಭೀಮನ ತಾಯಿ ಅವಳನ್ನು ಬೀಳದಂತೆ ಹಿಡಿದು ಕೂಡಿಸಿ ನೀರು ತಂದು ಕೊಟ್ಟಳು. ಮುಂಜಾನೆಯಿಂದ ಏನೂ ತಿಂದಿಲ್ಲವೇ ಎಂದು ಕೇಳಿದಳು. ಆಗ ಆ ಬಡವಿ, ಹೆಣ್ಣು ಮಗಳು ಇಲ್ಲದ ತಾಯಿ, ಕಾಯಿಪಲ್ಲೆ ಮಾರಿ ಸ್ವಲ್ಪ ಹಣ ಬಂದಾಗ ಗೋಧಿ ಹಿಟ್ಟು ಒಯ್ದು ಅಡುಗೆ ಮಾಡಿ ಮಕ್ಕಳಿಗೆ ತಿನ್ನಿಸಿ ತಿನ್ನಬೇಕಾಗಿದ್ದು ಎಂದಾಗ ಭೀಮನ ತಾಯಿ ಮನೆಯೊಳಗೆ ಹೋಗಿ ರೊಟ್ಟಿ, ಪಲ್ಲೆ, ಅನ್ನ ಸಾರು ಅವಳಿಗೆ ಹೊಟ್ಟೆ ತುಂಬಾ ತಿನ್ನಿಸಿದಳು. ಅಲ್ಲದೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಮನೆಯಲ್ಲಿ ಉಳಿದಿದ್ದ ಸಿಹಿ ತಿಂಡಿಗಳು ಹಾಗೂ ಕೆಲವು ಚಾಕ್ಲೇಟ್ಗಳನ್ನು ಹಾಕಿ ತಂದು ಅವಳಿಗೆ ಕೊಟ್ಟು ಚೀಲದಲ್ಲಿರುವ ತಿಂಡಿಗಳನ್ನು ಮಕ್ಕಳಿಗೆ ಕೊಡಲು ಹಾಗೂ ಹೋದ ತಕ್ಷಣ ಕೆಲ ಚಾಕ್ಲೇಟ್ ಮಕ್ಕಳಿಗೆ ನೀಡಲು ಹೇಳಿ ಬುಟ್ಟಿಯನ್ನು ಅವಳ ತಲೆಯ ಮೇಲೆ ಹೊರಿಸಿ ಕಳುಹಿಸಿದಳು. ಇದನ್ನೆಲ್ಲ ನೋಡುತ್ತಿದ್ದ ಭೀಮ ತಾಯಿಗೆ, ನಿನ್ನ ವ್ಯವಹಾರವೇ ನನಗೆ ಅರ್ಥವಾಗಲಿಲ್ಲ. ಮೊದಲು ಅವಳ ಜೊತೆಗೆ ರೇಟಿನ ಭಾರಿ ಜಿಕೇರಿ ಮಾಡಿದೆ, ಆನಂತರ ಅವಳಿಗೆ ಊಟ ಮಾಡಿಸಿದೆ, ಆಮೇಲೆ ಸಿಹಿ ತಿಂಡಿ ಚಾಕ್ಲೇಟ್ ನೀಡಿದೆ, ನಿನ್ನದು ವಿಚಿತ್ರವಾಗಲಿಲ್ಲವೇ ಎಂದಾಗ ತಾಯಿ ಹೇಳಿದಳು, ಕಾಯಿಪಲ್ಲೆ ಖರೀದಿ ವ್ಯವಹಾರ ಆಗ ನಾವು ನಿಷ್ಠುರಳಾಗಿದ್ದೆ, ಅವಳಿಗೆ ಸಹಾಯ ಮಾಡಿದ್ದು ಮಾನವೀಯ ಧರ್ಮ, ಧರ್ಮ ಪಾಲಿಸುವಾಗ ನಿಷ್ಠುರತೆ ಬೇಡ, ಆಗ ಬೇಕಿರುವುದು ಔದಾರ್ಯ, ನಾವು ಅದನ್ನು ಪಾಲಿಸಿದೆ ಎಂದಳು.

ಬೇಕರಿ ಪದಾರ್ಥಗಳಲ್ಲಿ ಬಳಸುವ ಕಚ್ಚಾ ಸಾಮಗ್ರಿಗಳ ಮಾಹಿತಿಯನ್ನು ಪಡೆಯುತ್ತಿದ್ದಿರಿ. ಆ ಸಾಮಗ್ರಿಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ಸಾಮಗ್ರಿಗಳಾದ, ನಾವು ಸಾಮಾನ್ಯವಾಗಿ ಸಾಂಬಾರು ದ್ರವ್ಯಗಳಂತಲೇ ಕರೆಯುವಂತಹ ಪದಾರ್ಥಗಳಾದ ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ, ಲವಂಗ, ಜಾಜೆಕಾಯಿ, ಗಸಗಸಿ, ಈ ರೀತಿ ಅನೇಕ ಚಕ್ಕಿ ಇರಬಹುದು, ಈ ಪತ್ರಿ ಇರಬಹುದು, ಈ ತರ ಅನೇಕ ಸಾಂಬಾರು ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಅಡುಗೆ ಮನೆಯಲ್ಲೂ ಸಹ ಬಳಸುತ್ತೇವೆ, ಬೇಕರಿ ಪದಾರ್ಥಗಳಲ್ಲಿಯೂ ಬಳಸುತ್ತೇವೆ. ಇವುಗಳನ್ನು ಬಳಸುವುದರಿಂದ ಕೆಲವು ಆರೋಗ್ಯಕ್ಕೂ ಉತ್ತಮ, ಅದರೊಟ್ಟಿಗೆ ಆ ಪದಾರ್ಥಗಳ ಗುಣಮಟ್ಟವನ್ನು ಸುಗಂಧಿತವನ್ನು ಹೆಚ್ಚಿಸಲು ಈ ಸಾಂಬಾರು ದ್ರವ್ಯಗಳು ಅತ್ಯಂತ ಪ್ರಮುಖ ಕಾರ್ಯವಾಗಿ ಕೆಲಸ ಮಾಡುತ್ತವೆ. ಈ ಸಾಂಬಾರು ದ್ರವ್ಯಗಳ ಪ್ರಮಾಣ ಎಲ್ಲಾ ಕಚ್ಚಾ ವಸ್ತುಗಳಿಂದ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇವುಗಳನ್ನು ನಾವು ಬಳಸ್ತಾ ಇದ್ದೇವೆ. ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಇವುಗಳು ಗುಣಮಟ್ಟತೆಯನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಬೃಹದಾಕಾರವಾದಂತಹ ಕೆಲಸವನ್ನು ಮಾಡುತ್ತವೆ. ಅದಕ್ಕೆ ಒಂದು ನಾಣ್ಣುಡಿ ನೆನಪಾಗ್ತದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ರೀತಿಯಲ್ಲಿ ಈ ಸಾಂಬಾರು ದ್ರವ್ಯಗಳ ಪ್ರಮುಖ ಕಾರ್ಯ ಅಡುಗೆ ಮನೆಯಲ್ಲಿ ಹಾಗೂ ಬೇಕರಿ ಪದಾರ್ಥಗಳಲ್ಲಿ ಉಂಟಾಗುತ್ತದೆ. ಈಗ ಕೆಲವು ಸಾಂಬಾರು ದ್ರವ್ಯಗಳ ಮಾಹಿತಿಯನ್ನ ನಿಮ್ಮ ಮುಂದೆ ತಿಳಿಸುತ್ತೇನೆ. ಮೊದಲನೇದಾಗಿ, ಈ ಸಾಂಬಾರು ದ್ರವ್ಯಗಳು ಬೇಕರಿ ಪದಾರ್ಥಗಳಲ್ಲಿ ಸಾಂಬಾರು ಪದಾರ್ಥವನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ. ಆದರೂ ಸಾಂಬಾರು ಪದಾರ್ಥ ಬೇಕರಿ ಪದಾರ್ಥಗಳಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಸಾಂಬಾರು ಪದಾರ್ಥ ಸೇರಿಸುವುದರಿಂದ ಬೇಕರಿ ಪದಾರ್ಥಗಳ ಗುಣಮಟ್ಟ, ರುಚಿ, ಭೌತಿಕ ರಚನೆ, ಬೇಕಾದ ಆಮ್ಲೀಯ ಮತ್ತು ಕ್ಷಾರೀಯ ಗುಣವನ್ನು ಪದಾರ್ಥಗಳಿಗೆ ಒದಗಿಸಲು ಸಾಂಬಾರು ಪದಾರ್ಥಗಳು ಸಹಾಯ ಮಾಡುತ್ತವೆ. ಅದರೊಟ್ಟಿಗೆ ಈ ಸಾಂಬಾರು ದ್ರವ್ಯಗಳು ದೇಹದ ಪಚನ ಕ್ರಿಯೆಗೂ ಕೂಡ ಇವು ಸಹಾಯಕಾರಿಯಾಗಿ ಕೆಲಸ ಮಾಡುತ್ತವೆ. ಮೊದಲನೇದಾಗಿ ದಾಲ್ಚಿನ್ನಿ, ಇದು ಒಂದು ಗಿಡದ ತೊಗಟೆ. ತೊಗಟೆಯ ಮೇಲ್ಭಾಗ ಕಂದು ಮಿಶ್ರ ಬಣ್ಣದಿಂದ ಕೂಡಿದ್ದು ಒಳಭಾಗವು ಕೆಂಪು ಕಂದು ಬಣ್ಣದ್ದಾಗಿರುತ್ತದೆ. ಈ ಸಾಂಬಾರು ಪದಾರ್ಥವನ್ನು ಕೇಕು, ಸಿಹಿರೊಟ್ಟಿ ಮತ್ತು ಇತರ ಬೇಕರಿ ಪದಾರ್ಥಗಳನ್ನು ತಯಾರಿಸಲು, ಕಾರಿ ಹೀಗೆ ಹಲವು ಪದಾರ್ಥಗಳನ್ನು ತಯಾರಿಸಲು ದಾಲ್ಚಿನ್ನಿಯನ್ನು ಬಳಸಲಾಗುತ್ತದೆ. ದಾಲ್ಚಿನ್ನಿ ಅತ್ಯಂತ ಉತ್ತಮ ಆರೋಗ್ಯಕಾರಿ ಔಷಧಿ ಗುಣವನ್ನು ಸಹ ಹೊಂದಿರುತ್ತದೆ. ಈ ದಾಲ್ಚಿನ್ನಿಯನ್ನು ಆಯುರ್ವೇದದ ಅನೇಕ ಔಷಧಿ ತಯಾರಿಕೆಯಲ್ಲಿ ಈ ದಾಲ್ಚಿನ್ನಿಯನ್ನು ಬಳಸ್ತಾರೆ. ಅದರೊಟ್ಟಿಗೆ ನಾವು ಅಂತಹ ಅತ್ಯುತ್ತಮ ಔಷಧಿ ಗುಣವುಳ್ಳ ದಾಲ್ಚಿನ್ನಿಯನ್ನು ಅಥವಾ ಚಕ್ಕಿಯನ್ನು ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಹಾಗೂ ಬೇಕರಿ ಪದಾರ್ಥಗಳಲ್ಲಿಯೂ ಕೂಡ ಬಳಸುವುದರಿಂದ ಪಾಚನ ಶಕ್ತಿಗೆ ಹಾಗೂ ಇನ್ನಿತರ ಅನೇಕ ಕಾಯಿಲೆಗಳಿಗೂ ಕೂಡ ಇದೊಂದು ಉತ್ತಮ ಔಷಧಿಯಾಗಿ ಪರಿಣಮಿಸಬಲ್ಲದು. ಅದರೊಟ್ಟಿಗೆ ಇದು ಸುಗಂಧಿತ ದ್ರವ್ಯನೂ ಹೌದು, ಸುವಾಸನೆ ಭರಿತ ಈ ದ್ರವ್ಯ ಔಷಧಿಗಳಿಗೆ ಸುಗಂಧಿತ ವಾಸನೆಯನ್ನು ನೀಡುವಂತಹ ಗುಣ ಇದಾಗಿದೆ. ಏಲಕ್ಕಿ ಎಲ್ಲರಿಗೂ ಗೊತ್ತಿರುವಂತದ್ದೇ, ಎಲ್ಲರೂ ಪ್ರತಿನಿತ್ಯ ಬಳಸುವಂತಹ ಇದೊಂದು ದ್ರವ್ಯ ಪದಾರ್ಥ. ಈ ಪದಾರ್ಥ ವಾಂತಿ ಶಮನಕ್ಕೂ ಕೂಡ, ಯಾರಿಗೆ ಬಸ್ನಲ್ಲಿ ಕಾರ್ನಲ್ಲಿ ಹೋಗುವಾಗ ಯಾರಿಗೆ ಜಾಸ್ತಿ ವಾಂತಿ ಆಗ್ತಿರ್ತದೋ ಅವರು ಏಲಕ್ಕಿಯನ್ನ ಎರಡು ಕಾಳು ಬಾಯಲ್ಲಿ ಹಾಕೊಂಡ್ರೆ ವಾಂತಿನೂ ಕೂಡ ಅವರಿಗೆ ಆಗೋದಿಲ್ಲ, ವಾಂತಿ ಕೂಡ ಬರೋದಿಲ್ಲ. ಬಾಯಿ ವಾಸನೆ ಬರುವಂತವರು ಏಲಕ್ಕಿಯನ್ನ ಸೇವಿಸ್ತಾರೆ. ಅದರ ಜೊತೆಗೆ ದೇಹದ ಪಚನೆ ಕ್ರಿಯೆ, ಊಟದ ನಂತರ ಇದನ್ನು ತಾಂಬೂಲದಲ್ಲಿ ಸೇವನೆ ಮಾಡೋದ್ರಿಂದ ಅಥವಾ ಎರಡು ಕಾಳು ಏಲಕ್ಕಿಯನ್ನು ನಾವು ಬಾಯಲ್ಲಿ ಹಾಕೊಳ್ಳೋದ್ರಿಂದ ನಮ್ಮ ದೇಹ ಮನಸ್ಸುಗಳು ಕೂಡ ಉಲ್ಲಾಸಭರಿತವಾಗಿ ಇರ್ತದೆ. ಅದರ ಜೊತೆಗೆ ಪಚನ ಕ್ರಿಯೆಗೂ ಕೂಡ ಈ ಏಲಕ್ಕಿ ಅತ್ಯುತ್ತಮವಾದಂತಹ ಔಷಧಿ ದ್ರವ್ಯವಾಗಿದೆ. ಈ ಏಲಕ್ಕಿಯನ್ನು ಸಹ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಏಲಾದಿ ಗುಟಿಕ, ಅದರಲ್ಲಿ ಏಲಾದಿ ಗುಟಿಕ ಅಂತ ಇದೆ, ಏಲಾದಿ ಚೂರ್ಣ ಅಂತ ಹೇಳಿದೆ. ಹೀಗೆ ಅನೇಕ ಔಷಧಿ ದ್ರವ್ಯಗಳು ಕೂಡ ನಮಗೆ ಆಯುರ್ವೇದ ಔಷಧಾಲಯಗಳಲ್ಲಿ ಲಭ್ಯವಿದೆ. ಇಂತಹ
ಏಲಕ್ಕಿಯನ್ನು ನಾವು ದಿನನಿತ್ಯ ಅಡುಗೆ ಮನೆಯಲ್ಲಿ ಸಿಹಿ ಪದಾರ್ಥಗಳನ್ನು ತಯಾರಿಸುವಲ್ಲಿ, ಬೇಕರಿ ಪದಾರ್ಥಗಳನ್ನು ತಯಾರಿಸುವಲ್ಲಿ ನಾವು ಉಪಯೋಗಿಸುವುದರಿಂದ ಅದರಿಂದ ಹೊರಹೊಮ್ಮುವ ಘಮಘಮ ವಾಸನೆ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತದೆ ಮತ್ತು ಆ ಪದಾರ್ಥದ ಗುಣಮಟ್ಟವನ್ನು, ರುಚಿಯನ್ನು ಹೆಚ್ಚಿಸಲು ಏಲಕ್ಕಿ ಅತ್ಯುತ್ತಮವಾದಂತಹ ಸಾಂಬಾರು ಪದಾರ್ಥವಾಗಿದೆ. ಅದರೊಟ್ಟಿಗೆ ಶುಂಠಿ ಅನೇಕ ಕಾರ್ಯಗಳಲ್ಲಿ ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಸ್ತಾ ಇದ್ದೀವಿ. ಅದರಲ್ಲಿ ಕೊರೋನಾ ಸಮಯದಲ್ಲಂತೂ ಶುಂಠಿ ಕಷಾಯ ಮನೆ ಮಾತಾಗಿರುವಂತಹ, ಮನೆ ಮದ್ದು ಕೂಡ ಆಗಿರುವಂತಹ ಔಷಧಿ ದ್ರವ್ಯವಾಗಿತ್ತು. ಈಗಲೂ ಕೂಡ ಆದಿಕಾಲದಿಂದಲೂ ಈ ಶುಂಠಿ ಪುಡಿಯನ್ನ ಅಲ್ಲ ಅಂತ ಹೇಳ್ತೀವಲ್ಲ, ಹಸಿ ಶುಂಠಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಅನೇಕ ಕಾಯಿಲೆಗಳಿಗೆ ನಾವು ಉಪಯೋಗಿಸ್ತಾನೆ ಇರ್ತೀವಿ. ಮನೆಯೊಳಗೊಬ್ರು ಹಿರಿಯರು ಇರ್ತಾರೆ ಅಂತಂದ್ರೆ ಸ್ವಲ್ಪ ಕೆಮ್ಮು, ಗಂಟ್ಲು ಕೆರೆತ, ಆಮೇಲೆ ಜೀರ್ಣ ಆಗಿಲ್ಲ ಅಂತಂದ್ರೆ, ಮೈ ಕೈ ಜಡ ಆಗಿದೆ ಅಂತ ಹೇಳಿದ್ರೆ, ತಲೆನೋವು ಬಂದಿದೆ ಅಂತ ಹೇಳಿದ್ರೆ, ಹೀಗೆ ಅನೇಕ ಕಾಯಿಲೆಗಳಿಗೆ ಶುಂಠಿಯನ್ನ ಕಷಾಯ ಮಾಡಿ ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಕೂಡ ಗುಣ ಆಗ್ತವೆ. ಅಲ್ಪ ಕಾಯಿಲೆಗಳು ಉತ್ತಮ ರೀತಿಯಲ್ಲಿ ಗುಣ ಆಗ್ತವೆ ಅಂತ ಹೇಳೋಕೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಅಂದ್ರೆ ಒಂದು ಶುಂಠಿಯಲ್ಲಿ ಎಷ್ಟೊಂದು ಕಾಯಿಲೆಗಳನ್ನು ನಿವಾರಿಸುವಂತಹ ಗುಣವನ್ನು ಹೊಂದಿರ್ತದೆ. ಅದರ ಜೊತೆಗೆ ಸ್ವಲ್ಪ ಒಣ ಕೆಮ್ಮು ಇದ್ರೆ ಶುಂಠಿ ಬೆಲ್ಲವನ್ನ ಸ್ವಲ್ಪ ಚೀಪ್ರಿ ಅಂತ ಹೇಳ್ತಾರೆ ಹಿರಿಯರಿದ್ದವರು. ಶುಂಠಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಗುಳಿಗೆ ತರ ಮಾಡಿಕೊಂಡು ಅದನ್ನ ನೆಕ್ರಿ ಅಂತ ಹೇಳ್ತಾರೆ. ಯಾರಿಗೆ ಜೀರ್ಣ ಶಕ್ತಿ ಇಲ್ಲ ಅಂತಂದ್ರೆ ಶುಂಠಿ ಕಷಾಯ, ಶುಂಠಿ ಪುಡಿಯನ್ನ ಮಾಡಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕಿ ಕುದಿಸಿ, ಅರ್ಧ ಬರೋವರೆಗೆ ಕುದಿಸಿ, ಅದನ್ನು ಸೋಸಿ, ಸ್ವಲ್ಪ ರುಚಿಗೆ ಬೇಕಾದ್ರೆ ಬೆಲ್ಲವನ್ನ ಸೇರಿಸಿ ನೀವು ಸೇವನೆ ಮಾಡಬಹುದು. ಹೀಗೆ ಮತ್ತೆ ಮಂಡಿ ನೋವು, ಮಂಡಿ ಬೆಳಗ್ಗೆ ಎದ್ದ ತಕ್ಷಣ ಮಡಚೋದಕ್ಕೆ ಬರೋದಿಲ್ಲ, ಕಾಲ್ ಚಾಚೋಕೆ ಬರೋದಿಲ್ಲ, ತುಂಬಾ ನೋವು ಅನ್ನಿಸ್ತದೆ ಅಂತ ಹೀಗೆಲ್ಲ ಹೇಳಿದಾಗೂ ಕೂಡ ಶುಂಠಿ ಕಷಾಯ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಕಷಾಯವನ್ನ ಸೇವನೆ ಮಾಡೋದ್ರಿಂದ ಅಂತಹ ಅಲ್ಪ ಕಾಯಿಲೆಗಳು ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಅವುಗಳು ಕೂಡ ಶಮನ ಹೊಂತವೆ. ಮತ್ತು ಆಯುರ್ವೇದ ಔಷಧ, ಅನೇಕ ಔಷಧಗಳಲ್ಲಿ ಶುಂಠಿ ಒಂದು ಪ್ರಮುಖ ದ್ರವ್ಯವಾಗಿ ಕೆಲಸ ಮಾಡುತ್ತದೆ. ಶುಂಠಿ ನಾವು ಆಯುರ್ವೇದ ಶಾಸ್ತ್ರದಲ್ಲಿ ಆಮ ಪಾಚಕ ಅಂತಾನು ಹೇಳಿ ಕರಿತೀವಿ, ಶೂಲ ಶಮನಕಾರಕ ಅಂತ ಹೇಳ್ತೀವಿ, ಅಜೀರ್ಣ, ಅಗ್ನಿಮಾಂದ್ಯ, ಜ್ವರ, ನೆಗಡಿ, ಕೆಮ್ಮು, ಹೀಗೆ ಅನೇಕ ಕಾಯಿಲೆಗಳಿಗೆ ಶುಂಠಿ ಅತ್ಯುತ್ತಮ ಔಷಧಿಯಾಗಿದೆ. ಶುಂಠಿ ಕ್ಷೀರಪಾಕ ಅಂತ ಹೇಳಿ ಒಂದು ಕಷಾಯ ಹೇಗ್ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಶುಂಠಿ ಕ್ಷೀರಪಾಕವನ್ನು ಸಹ ನಾವು ಮಾಡಬಹುದು. ಶುಂಠಿ ಕ್ಷೀರಪಾಕ ಅಂತ ಹೇಳಿದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಾಲನ್ನ ಬೆರೆಸಿ ಶುಂಠಿಯನ್ನ ಸೇರಿಸಿ ಅದನ್ನ ಕುದಿಸಿ, ಅರ್ಧ ಬರೋವರೆಗೆ ಕುದಿಸಿ, ಅದು ತದನಂತರ ಅರ್ಧ ಬಂದ ನಂತರ ಅದನ್ನು ಇಳಿಸಿ ಸ್ವಲ್ಪ ಬೆಲ್ಲವನ್ನ ಹಾಕಿ ಸೋಸಿ ಕುಡಿಯುವುದರಿಂದ ಅನೇಕ ಕಾಯಿಲೆಗಳು ಕೂಡ ಶಮನವಾಗ್ತವೆ. ಶುಂಠಿ ಶಕ್ತಿವರ್ಧಕ ಔಷಧಿಯೂ ಹೌದು. ಇಂತಹ ಶುಂಠಿಯನ್ನು ಅನೇಕ ಬೇಕರಿ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ. ಅದರಿಂದ ಅದರ ಗುಣಮಟ್ಟ, ಪಾಚನ ಕ್ರಿಯೆ, ಅಂದ್ರೆ ನಾವು ಶುಂಠಿ ಹಾಕೋದ್ರಿಂದ ಈ ಬೇಕರಿ ಪದಾರ್ಥ ಇದು ನಮ್ಗೆ ಜಡ ಆಗ್ತದೆ ಹಾಗೆ ಹೀಗೆ ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಆ ಶುಂಠಿ ಯಾವ ದ್ರವ್ಯದಲ್ಲಿ ಇದೆ ಅನ್ನೋದು ಬಹಳಷ್ಟು ಮುಖ್ಯ. ಅಂತ ದ್ರವ್ಯಗಳನ್ನ ತಿಳಿದುಕೊಳ್ಳೋದಕ್ಕೇನೆ ಈ ಬೇಕರಿ ಪದಾರ್ಥಗಳ ಮಾಹಿತಿ ಕಾರ್ಯಕ್ರಮ. ಈ ರೀತಿಯಾಗಿ ನೀವು ಶುಂಠಿಯನ್ನ ಅನೇಕ ಕಾಯಿಲೆಗಳಿಗೆ, ಬೇಕರಿ ಪದಾರ್ಥಗಳಿಗೆ, ಅಡುಗೆ ಮನೆಯಲ್ಲಿ ದಿನನಿತ್ಯಲೂ ಬಳಸುವಂತಹ ಔಷಧಿ ಇದಾಗಿದೆ. ಇಂದು ಈ ಕೆಲವು ಸಾಂಬಾರು ದ್ರವ್ಯಗಳ ಮಾಹಿತಿಯನ್ನು ನೀಡಿದ್ದೇನೆ. ಇಲ್ಲಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ನಮಸ್ಕಾರ.

0: ಇದುವರೆಗೆ ಡಾಕ್ಟರ್ ಸುವರ್ಣ ನಿಡುಗುಂದಿ ಅವರಿಂದ ಅಡುಗೆ ಮನೆಯಲ್ಲಿ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಇದು ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಇಂದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಮುಕ್ತಾಯವಾದವು. ನಿಮ್ಮ ನೆಚ್ಚಿನ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್ದಲ್ಲಿ ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 9:30 ಗಂಟೆಯವರೆಗೆ, ಮಧ್ಯಾಹ್ನ 12:30 ಗಂಟೆಯಿಂದ 2:45 ನಿಮಿಷದವರೆಗೆ, ಇದರ ಮರು ಪ್ರಸಾರವು ಸಂಜೆ 6 ಗಂಟೆಯಿಂದ 8:15 ನಿಮಿಷಗಳವರೆಗೆ ಪ್ರಸಾರವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.

0: ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ

0: ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ

0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಹಿಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ

0: ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448508778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನ

0: 0 5 8 7 8 ಮತ್ತೊಂದು ಸಂಖ್ಯೆ 9 4 4 8 6 1 5 7 0 8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00 ರಿಂದ 8:00 ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448085878.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ

0: ಗದಗ್ ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ, ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ,

0: ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8:00 ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.

0: ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448865878.

0: 1-5-7-0-8.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ 6-00 ರಿಂದ 8:00 ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9-4-4-8-6-0-5-8-7-8. ಮತ್ತೊಂದು ಸಂಖ್ಯೆ 9-4-4-8-6-1-5-7-0-8.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಅಚ್ಚುಕಟ್ಟಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್

0: ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448 ಮತ್ತೊಂದು ಸಂಖ್ಯೆ 9448
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿ.

0: ಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೆ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448608778. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.

0: ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448658778, ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರ.

0: ಸಂಪರ್ಕಕ್ಕೆ ಮೊಬೈಲ್ ಸಂಖ್ಯೆ 9446805878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058788. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?

0: ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448658578.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ.

0: ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
2: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ

0: ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
1: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
0: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
1: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
0: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
1: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
1: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
0: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
1: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
0: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
1: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
0: ಇದು ನಿಮ್ಮ ಸಹಕಾರ,
1: ನಿಮಗಾಗಿ ಸಹಕಾರ,
0: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
1: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-861-5708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7-9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6-00-8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 944-860-5878. ಮತ್ತೊಂದು ಸಂಖ್ಯೆ 944-860-5878.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೇ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448058778. ಮತ್ತೊಂದು ಸಂಖ್ಯೆ 9448065708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448058878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448085878. ಮತ್ತೊಂದು ಸಂಖ್ಯೆ 9448865708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 ಎಫ್ಎಂ ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 ಎಫ್ಎಂ ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನು ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೇ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೇ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಇದು ನಿಮ್ಮ ಸಹಕಾರ,
0: ನಿಮಗಾಗಿ ಸಹಕಾರ,
1: ನಿಮ್ಮ ಧ್ವನಿಯಾಗಿ ನಮ್ಮ ಸಹಕಾರ.
0: 89.6 FM ಕಂಪನಾಂಕದಲ್ಲಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.

0: ಇದು ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್,
1: ನಮ್ಮ ಧ್ವನಿ ನಿಮಗಾಗಿ.
0: ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ಸಹಕಾರ ರೇಡಿಯೋ ಗದಗ್, ನಮ್ಮ ಧ್ವನಿ ನಿಮಗಾಗಿ.
1: ಸ್ಥಳೀಯರಿಗೆ ವೇದಿಕೆಯಾಗಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಜಾನಪದ ಗೀತೆ, ಗೀಗಿ ಪದ, ಸೋಬಾನ ಪದ, ಹಂತಿ ಪದ, ಜಾನಪದ ಕಲೆಯ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ. ನಿಮ್ಮ ಮಕ್ಕಳಲ್ಲೊಂದು ಪ್ರತಿಭೆ ಇದೆಯಾ? ಪ್ರತಿಭಾವಂತ ಮಕ್ಕಳಿಗೂ ಇದೆ ಇಲ್ಲಿ ಸೂಕ್ತ ವೇದಿಕೆ. ಭಕ್ತಿ ಸಿಂಚನ, ಭಾವಸಿಂಚನ ಸೇರಿದಂತೆ ಹಲವು ಬಗೆಯ ಕಲಾ ಪ್ರಕಾರಗಳು ಪ್ರಸಾರವಾಗುತ್ತವೆ.
0: ಕೃಷಿ, ಆರೋಗ್ಯ, ನೀತಿ ಕಥೆ, ಅಡುಗೆ ಮನೆ, ಮಹಿಳಾ ಸಬಲೀಕರಣ, ಮಕ್ಕಳ ಆರೋಗ್ಯ, ಚಿಂತನ, ನೈರ್ಮಲ್ಯ, ಶಿಕ್ಷಣ, ಕ್ರೀಡೆ, ಗುಡಿ ಕೈಗಾರಿಕೆ ಬಗ್ಗೆ ಮಾಹಿತಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ.
1: ನಿಮ್ಮಲ್ಲಿರುವ ಕಲೆಗೆ ವೇದಿಕೆ ಬೇಕಾ?
0: ನಿಮ್ಮ ಕಾರ್ಯಕ್ರಮ ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕಾ?
1: ನಿಮ್ಮ ಪ್ರತಿಭೆಗೊಂದು ಸೂಕ್ತ ವೇದಿಕೆ ನಮ್ಮಲ್ಲಿದೆ.
0: ಹಾಗಾದ್ರೆ ಇನ್ನೇಕೆ ತಡ, ಕೂಡಲೇ ಸಂಪರ್ಕಿಸಿ. ನಿಲಯ ನಿರ್ದೇಶಕರು ಸಹಕಾರ ರೇಡಿಯೋ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದ ಆವರಣ, ಹುಲಕೋಟಿ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448615708.
1: ಸಮುದಾಯದ ಧ್ವನಿಯಾಗುವ ಉದ್ದೇಶದಿಂದ ನಿಮಗಾಗಿಯೇ ಇದೆ ನಮ್ಮ ಧ್ವನಿ. ನಿತ್ಯ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರ ಮರುಪ್ರಸಾರ ಸಂಜೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಇರುತ್ತದೆ.
0: ನೀವು ಕೂಡ ನಿತ್ಯ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದ ಕಾರ್ಯಕ್ರಮಗಳನ್ನ ಕೇಳಬೇಕೆ? ಹಾಗಾದ್ರೆ ನೀವು ನಿಮ್ಮ ರೇಡಿಯೋದಲ್ಲಿ 89.6 FM ಕಂಪನಾಂಕದಲ್ಲಿ ಕೇಳಬಹುದಾಗಿದೆ.
1: ಮೊಬೈಲ್ ಮೂಲಕವೂ ನೀವು ಸಹಕಾರ ರೇಡಿಯೋ ಕೇಳಬಹುದಾಗಿದೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಸಹಕಾರ ರೇಡಿಯೋ ಆಪ್ ಇನ್ಸ್ಟಾಲ್ ಮಾಡಿಕೊಳ್ಳುವ ಮೂಲಕವೂ ರೇಡಿಯೋ ಕೇಳಬಹುದು.
0: ನಿತ್ಯ ಹಲವು ಬಗೆಯ ಭಿನ್ನ ವಿಭಿನ್ನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸ್ಥಳೀಯರ ಜೀವನಾಡಿಯಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ನಿಮ್ಮ ಅಂಗಡಿ, ಸಂಸ್ಥೆ, ವ್ಯವಹಾರ, ಉದ್ಯಮ ಯಾವುದೇ ಇರಲಿ,
1: ನಿಮ್ಮ ಉದ್ಯೋಗ ಮತ್ತು ಉದ್ಯಮಕ್ಕೊಂದು ಪ್ರಚಾರ ಬೇಕೆ? ನಿಮ್ಮ ಜಾಹೀರಾತುಗಳು ಸಹಕಾರ ರೇಡಿಯೋದಲ್ಲಿ ಪ್ರಸಾರವಾಗಬೇಕೆ?
0: ಹಾಗಾದ್ರೆ ನಿಮ್ಮ ಜಾಹೀರಾತುಗಳಿಗಾಗಿ ಇಂದೇ ಸಂಪರ್ಕಿಸಿ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಕೇಂದ್ರಕ್ಕೆ. ಮೊಬೈಲ್ ಸಂಖ್ಯೆ 9448605878. ಮತ್ತೊಂದು ಸಂಖ್ಯೆ 9448605878.